ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 25ನೇ ದಿನ, ಅಂದರೆ 2026ನೇ ಸವಿ ಜೂನ್ ತಿಂಗಳ 15ನೇ ತಾರೀಕು ಸೋಮವಾರ. ಈಗ ಸಮಯ 5:58:32. ನಮ್ಮೆಲ್ಲ ಪ್ರೀತಿಯ ಶೌತೃ ಬಾಂಧವರಿಗೆ ಸುಜಾತ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿಯವರಿಂದ, 6:35 ಹಾಗೂ 7:15 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ವಿಷಯ ಬೊಜ್ಜು ನಿಯಂತ್ರಣಕ್ಕಾಗಿ ಯೋಗ. ಭಾಗವಹಿಸುತ್ತಾರೆ ಡಾ ಕವಿತಾ ಎಂಬಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳ್ವಾರ್. ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ದೇಶಭಕ್ತಿ ಗೀತೆಗಳು, 9:00 ಯೋಗಾಮೃತ. ಇಂದಿನ ವಿಷಯ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ. ಭಾಗವಹಿಸುತ್ತಾರೆ ಡಾ ಸವಿತಾ ಎಚ್ಪಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಚಿತ್ರಚೈತ್ರ ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ. 10:00 ಒಗಟು ಜಿಗುಟು ನೇರ ಫೋನಿನ್ ಕಾರ್ಯಕ್ರಮ. 10:30 ಕರೆಗೊಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ವರಮೂರ್ತಿ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ. ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ.

ಹಿರೇಮಠ್. ನಂತರ ಎನರ್ಜಿ ಬೂಸ್ಟರ್ ಕುರಿತು ಕಲ್ಪನಾ ಹೆಗಡೆಯವರಿಂದ ಪ್ರಬಂಧ ವಾಚನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಟೀಮ್ ಅಪ್ ಫಾರ್ ಟಾಯ್ಸ್ ಈ ಕುರಿತು ಕಾರ್ಯಕ್ರಮ. 1:20 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೂರು ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. ನಾಲ್ಕು ಗಂಟೆಗೆ ಕಾರ್ಯಕ್ರಮ ಸೆಹತ್ ನಾಮ್. ಐದು ಗಂಟೆಗೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳು. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನ ಇರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಕಚೇರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ರಾತ್ರಿಯ ಪ್ರಸಾರ ಕಾರ್ಯದಲ್ಲಿ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, ಎಂಟು ಗಂಟೆಗೆ ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೆಪಿ ಕೋಮಲ್, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳ್ವಾರ್. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗಜಲ್ಗಳು. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಲನಚಿತ್ರ ಧ್ವನಿವಾಹಿನಿ ಮಾಲಿಕೆಯಲ್ಲಿ ಚಿತ್ರ ಸಿಪಾಯಿ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ ಹನ್ನೆರಡು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನಾಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ವಿಷಯ ವಿದೇಶ ನೀತಿ, ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ ಆರು ಗಂಟೆ ಐದು ನಿಮಿಷ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರೊಫೆಸರ್ ಮಂಜುನಾಥ ಲವಾಣಿಯವರಿಂದ.

0: ಆಕಾಶವಾಣಿ ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ.
1: ಓದುವುದು ಕೇವಲ ಹವ್ಯಾಸವಲ್ಲ, ಅದು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲೇಬೇಕಾದ. ಒಳ್ಳೆಯ ಪುಸ್ತಕ ನಮ್ಮ ಮನಸ್ಸಿಗೆ ಒಂದು ಹೊಸ ಚೇತನವನ್ನ, ದಾರಿಯನ್ನ ತೋರಿಸುತ್ತದೆ, ಹೊಸ ಜಗತ್ತನ್ನ ಪರಿಚಯಿಸುತ್ತದೆ, ಉಲ್ಲಾಸ ಹಾಗೂ ಸಂತೋಷವನ್ನ ಇಮ್ಮಡಿಗೊಳಿಸುತ್ತದೆ, ಹೊಸ ಆಲೋಚನೆಯನ್ನ ಬಿತ್ತುತ್ತದೆ. ಪುಸ್ತಕವನ್ನು ಓದುವುದರಿಂದ ನಾವು ನಮ್ಮ ಸುತ್ತಲಿನ ಸೀಮಿತ ಲೋಕದಿಂದ ಹೊರಬಂದು ವಿಶಾಲವಾದ ಜ್ಞಾನ ಲೋಕವನ್ನು ಪ್ರವೇಶಿಸುವಂತೆ ಮಾಡುತ್ತದೆ. ಫ್ರಾನ್ಸಿಸ್ ಬೇಕನ್ ಅವರು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ರೀಡಿಂಗ್ ಮೇಕ್ ಎ ಫುಲ್ ಮ್ಯಾನ್, ಅಂದರೆ ಓದುವವನು ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ ಎಂದರ್ಥ. ಇಂದಿನ ರಭಸದ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್, ಟಿವಿ, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದೇವೆ. ಆದರೆ ಪುಸ್ತಕ ಓದುವ ಹವ್ಯಾಸ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಆದರೆ ನೆನಪಿಡಬೇಕು, ಗಾಂಧೀಜಿಯವರು ಹೇಳುವಂತೆ ಪುಸ್ತಕಗಳು ನಮ್ಮ ಅತ್ಯುತ್ತಮ ಹಾಗೂ ಅತ್ಯಂತ ನಿಷ್ಠಾವಂತ ಸ್ನೇಹಿತರಿದ್ದಂತೆ. ಅವು ಯಾವತ್ತೂ ಬೇಸರ ಪಡಲಾರವು, ಯಾವತ್ತೂ ದೂರ ಹೋಗದ ಮತ್ತು ಹೊಸದನ್ನ ಕಲಿಸುವ ಮಹಾನ್ ಚೇತನಗಳು. ಓದುವುದು ನಮ್ಮ ಬುದ್ಧಿಶಕ್ತಿಗೆ, ಭಾಷಾ ಶೈಲಿಗೆ ಮತ್ತು ಚಿಂತನೆಗೆ ಬೆಳಕು ನೀಡುತ್ತದೆ. ಓದಿದವನು ಸ್ಪಷ್ಟವಾಗಿ ಮಾತನಾಡಲು, ಯೋಚಿಸಲು ಮತ್ತು ತೀರ್ಮಾನಿಸಲು ಕಲಿಯುತ್ತಾನೆ. ಇದೇ ಓದಿನ ಅಭ್ಯಾಸದಿಂದ ಸಹಾನುಭೂತಿ ಕೂಡ ಬೆಳೆಯುತ್ತದೆ. ಕಾದಂಬರಿಗಳು, ಜೀವನ ಚರಿತ್ರೆಗಳು, ಕಥೆಗಳು ಇತ್ಯಾದಿಗಳನ್ನು ಓದಿದಾಗ ಇತರರ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಇದು ನಮ್ಮನ್ನು ದೇಶದ ಅತ್ಯುತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಕ್ಷರಗಳು, ಪದಗಳು, ವಾಕ್ಯಗಳು ಹಾಗೂ ಪಠ್ಯದ ಅರ್ಥವನ್ನು ಗ್ರಹಿಸುವ ಪ್ರಕ್ರಿಯೆ. ಓದು ಎಂದರೆ ಕೇವಲ ಅಕ್ಷರಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ, ಅವುಗಳ ಅರ್ಥವನ್ನು ತಿಳಿದು ಮನಸ್ಸಿನಲ್ಲಿ ಆಲೋಚನೆ ರೂಪಿಸುವುದು. ತಿಳುವಳಿಕೆ ಮತ್ತು ಅರಿವನ್ನು ಪಡೆಯುವ ಪ್ರಕ್ರಿಯೆಗೆ ಓದು ಎಂದು ಕರೆಯಲಾಗುತ್ತದೆ. ಓದು ಜ್ಞಾನ ಪಡೆಯಲಿಕ್ಕೆ, ಅರ್ಥ ಗ್ರಹಣಕ್ಕೆ ಮತ್ತು ಆಲೋಚನೆ ಶಕ್ತಿಯ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಓದು ಮನುಷ್ಯನ ಬುದ್ಧಿಯ ಬೆಳವಣಿಗೆಗೆ, ಭಾಷೆಯ ಶುದ್ಧಿಗೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ಸಾಧನವಾಗಿದೆ ಎಂದು ಹೇಳಬಹುದು. ಅಂದರೆ ಅಕ್ಷರಗಳ ಅರಿವು ಅರ್ಥ ಗ್ರಹಿಕೆಗೆ ಮತ್ತು ಜ್ಞಾನದ ಬೆಳಕನ್ನು ಪಡೆಯುವ ಮಾನಸಿಕ ಪ್ರಕ್ರಿಯೆ, ಅದು ಮನಸ್ಸಿಗೆ ಬೆಳಕು ನೀಡುವ ದೀಪವೂ ಹೌದು. ಓದಿನಿಂದಾಗುವ ಪ್ರಯೋಜನಗಳನ್ನು ನಾವು ನೋಡೋದಾದರೆ, ಪುಸ್ತಕ ಓದುವುದರಿಂದ ಹೊಸ ವಿಷಯಗಳು, ಹೊಸ ವಿಚಾರಗಳು ಮತ್ತು ಹೊಸ ಅನುಭವಗಳ ಕುರಿತು ತಿಳಿಯಬಹುದು. ಇದರಿಂದ ಜ್ಞಾನವು ವೃದ್ಧಿಯಾಗುತ್ತದೆ. ಓದುವುದರಿಂದ ಶಬ್ದ ಸಂಪತ್ತು ಹೆಚ್ಚುತ್ತದೆ, ವ್ಯಾಕರಣ ಜ್ಞಾನವೂ ಸುಧಾರಣೆಯಾಗುತ್ತದೆ ಮತ್ತು ಅಭಿವ್ಯಕ್ತಿಯ ಶೈಲಿ ಉತ್ತಮಗೊಳ್ಳುತ್ತದೆ. ಆ ಮೂಲಕ ಭಾಷಾ ಕೌಶಲ್ಯವೂ ಅಭಿವೃದ್ಧಿಯಾಗುತ್ತದೆ. ಓದಿನ ಮೂಲಕ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸುವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆ ಮೂಲಕ ವ್ಯಕ್ತಿತ್ವ ವಿಕಸನದ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ಓದಿನ ಅಭ್ಯಾಸ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ಹಾಗೂ ಸಹನೆಯನ್ನು ಬೆಳೆಸುತ್ತದೆ. ಸಾಹಿತ್ಯ ಓದುವುದರಿಂದ ನೈತಿಕತೆ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳ ಅರಿವು ಮೂಡುತ್ತದೆ. ಪತ್ರಿಕೆಗಳು, ಲೇಖನಗಳು ಓದುವುದರಿಂದ ದೇಶ ವಿದೇಶಗಳ ಮತ್ತು ಪ್ರಚಲಿತ ವಿದ್ಯಮಾನಗಳ ಅರಿವು ಓದುಗನಿಗೆ ಮೂಡುತ್ತದೆ. ಓದಿನ ಅಭ್ಯಾಸ ಸಮಯವನ್ನು ಫಲಪ್ರದವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ. ಓದಿನ ಅಭ್ಯಾಸವು ಜೀವನದ ಎಲ್ಲ ಹಂತಗಳಲ್ಲೂ ಹೊಸದನ್ನು ಕಲಿಯುವ ಉತ್ಸಾಹವನ್ನು ಉಳಿಸುತ್ತದೆ. ಹಾಗಾಗಿ ಓದು ಮನುಷ್ಯನ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ದಾರಿದೀಪವಾಗಿದೆ. ಓದಿನ ಹವ್ಯಾಸವನ್ನ ಸಮತೋಲನದಿಂದ ಸಮಯ ನಿರ್ವಹಣೆ ಮಾಡಿಕೊಂಡು ನಡೆಸಿದರೆ ಓದು ಜೀವನದ ಅತ್ಯಂತ ಅಮೂಲ್ಯವಾದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಸುಶಿಕ್ಷಿತ ಸಮಾಜವು ನಿರ್ಮಾಣವಾಗುತ್ತದೆ.
0: ಇದುವರೆಗೂ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಬಿಆರ್ ಲಕ್ಷ್ಮಣರಾವ್ ಅವರ ಕವಿತೆ ಹಾಡಿದ್ದಾರೆ ಉಪಾಸನಾ ಮೋಹನ್.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಮತ್ತಷ್ಟು ಭಾವಗೀತೆಗಳನ್ನ ಈ ಬೆಳಗ್ಗೆ 7:15 ಆಲಿಸಬಹುದು.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಆಲೂಗೆಡ್ಡೆ ಬಿತ್ತನೆ ಏನಿದೆಯೋ ಬಿತ್ತನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಬೀಜದ ಗಡ್ಡೆಗಳನ್ನು ಕತ್ತರಿಸಿ ಬಿತ್ತನೆಯನ್ನು ಮಾಡತಕ್ಕಂತಹ ಪದ್ಧತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಜಾರಿಯಲ್ಲಿ ಇರತಕ್ಕಂಥದ್ದು. ಆಲೂಗೆಡ್ಡೆಯನ್ನು ಕೊಯ್ದು ಬಿತ್ತನೆ ಮಾಡೋದಕ್ಕಿಂತನೂ ಉಂಡೆಗಡ್ಡೆಗಳನ್ನೇ ಬಿತ್ತನೆ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಉಂಡೆಗಡ್ಡೆಯಲ್ಲಿ ಹೆಚ್ಚು ಕಣ್ಣುಗಳಿರುತ್ತೆ, ಹೆಚ್ಚು ಟಿಸಿಲುಗಳು ಬಂದಷ್ಟು ಟಿಸಿಲಿನಲ್ಲಿ ಹೆಚ್ಚು ಹೆಚ್ಚು ಆಲೂಗಡ್ಡೆ ಬಿಡುತ್ತೆ. ಹೀಗಾಗಿ ನಾವು ಒಳ್ಳೆಯ ಇಳುವರಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದರೆ ಉಂಡೆಗಡ್ಡೆಯನ್ನು ಬಿತ್ತನೆಯನ್ನು ಮಾಡಬೇಕು ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಪ್ರತಿ ಉಂಡೆಗಡ್ಡೆಯೂ ಕೂಡ 40-50 ಗ್ರಾಂನಷ್ಟು ತೂಕ ಇರಬೇಕು. ಅಂತಹ ಗಡ್ಡೆಯನ್ನು ಆಯ್ಕೆಯನ್ನು ಮಾಡಿಕೊಂಡು ಬಿತ್ತನೆಯನ್ನು ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ. ಮತ್ತೊಂದು ಉಪಯೋಗ ಏನಪ್ಪ ಅಂತ ಹೇಳಿದರೆ ಆಲೂಗಡ್ಡೆಯನ್ನು ಕುಯ್ದಂತಹ ಸಂದರ್ಭದಲ್ಲಿ ಅನೇಕ ರೋಗಾಣುಗಳು ಮತ್ತು ನಂಜಾಣುಗಳು ಆ ಗಡ್ಡೆಯನ್ನು ಬಾಧಿಸಲಿಕ್ಕೆ ಹೆಚ್ಚು ಸೂಕ್ತವಾದಂತಹ ಅನುಕೂಲಕಾರಿಯಾದಂತಹ ಒಂದು ಅವಕಾಶ ಇರುತ್ತೆ. ಕುಯ್ಲಿಲ್ಲ ಅಂತ ಹೇಳಿದರೆ ಹೆಚ್ಚು ನಂಜಾಣುಗಳು ಬಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಲೂಗಡ್ಡೆಯಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರೋದ್ರಿಂದ ಈ ಥರ ಸೂಕ್ಷ್ಮಾಣುಜೀವಿಗಳು ಅದಕ್ಕೆ ಹೆಚ್ಚು ಮುತ್ತಿಗೆಯನ್ನು ಹಾಕಿ ಆ ಒಂದು ಗಡ್ಡೆ ಕರಗುವ ಹಾಗೆ ಮಾಡತಕ್ಕಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಹಾಗಾಗಿ ಉಂಡೆಗಡ್ಡೆಗಳನ್ನು ನಾಟಿಗೆ ಬಳಕೆಯನ್ನು ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ಹೇಳ್ತಾರೆ. ಇನ್ನು ನಾವು ಬಿತ್ತನೆ ಮಾಡಿದಂತಹ ಆಲೂಗೆಡ್ಡೆ ಏನಿದೆಯೋ ಇದು ಮೇಲೆ ಬರಲಿಕ್ಕೆ ಸುಮಾರು 20 ದಿವಸಗಳ ಕಾಲ ಬೇಕಾಗುತ್ತೆ. ಈ 20 ದಿವಸಗಳ ಕಾಲದಲ್ಲಿ ಗಡ್ಡೆಯನ್ನು ನಾವು ಕುಯ್ದಿದ್ದೇ ಆದಲ್ಲಿ ಅದು ಹೆಚ್ಚು ಸೋಂಕಿಗೆ ಒಳಗಾಗತಕ್ಕಂತಹ ಸಾಧ್ಯತೆ ಇರುತ್ತೆ. ಬಿತ್ತನೆಯನ್ನು

0: ಮಾಡತಕ್ಕಂತಹ ಸಂದರ್ಭದಲ್ಲಿ 15 ರಿಂದ 20 ಸೆಂಟಿಮೀಟರ್ ಆಳದಲ್ಲಿ ನಾವು ಗಡ್ಡೆಗಳನ್ನು ಹೂಳ್ಬೇಕು. ಇನ್ನು ಸಾಲಿನಿಂದ ಸಾಲಿಗೆ 2 ಅಡಿಯಷ್ಟು ಅಂತರವನ್ನು ನೀಡಬೇಕು. ಈ ಅಂತರ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ಮಣ್ಣನ್ನು ಏರಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಠಿಣ ಆಗುತ್ತೆ. ಅಂತರ ಕಡಿಮೆ ಆದಂತಹ ಸಂದರ್ಭದಲ್ಲಿ ಗಡ್ಡೆಗಳು ಹೊರಗಡೆ ಬಂದು ಅವು ಬೇಗ ಹಸಿರುಗಡ್ಡೆಗಳಾಗಿ ಪರಿವರ್ತನೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇದರಿಂದಲೂ ಕೂಡ ಕೃಷಿಕರಿಗೆ ಹೆಚ್ಚು ನಷ್ಟ ಸಂಭವಿಸುತ್ತೆ. ಗಡ್ಡೆಯಿಂದ ಗಡ್ಡೆಗೆ 20 ಸೆಂಟಿಮೀಟರ್ ಅಂತರದಲ್ಲಿ ನಾಟಿಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ನಮ್ಮ ಭಾಗದಲ್ಲಿ ಗಡ್ಡೆಯನ್ನು ಕತ್ತರಿಸಿ ಬಿತ್ತನೆಯನ್ನು ಮಾಡ್ತಾ ಇರೋ ಕಾರಣ ಈ ಗಡ್ಡೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಬೀಜೋಪಚಾರಕ್ಕೆ 2 ಗ್ರಾಂ ಮ್ಯಾಂಕೋಜಬ್, 1 ಗ್ರಾಂ ಮೆಟಲಾಕ್ಸಿಲ್ ಮತ್ತು 0.5 ಗ್ರಾಂನಷ್ಟು ಸ್ಟ್ರೆಪ್ಟೋಸೈಕ್ಲಿನ್ ಅನ್ನು ಬಳಕೆಯನ್ನು ಮಾಡಬೇಕು. ಮ್ಯಾಂಕೋಜಬ್ ಶಿಲೀಂಧ್ರ ನಾಶಕ ಆಗಿದ್ದು ಶಿಲೀಂಧ್ರಗಳಿಂದ ಬರ್ತಕ್ಕಂತಹ ರೋಗಗಳನ್ನು ತಡೆಯುವಲ್ಲಿ ಇದು ರಕ್ಷಣೆಯನ್ನು ನೀಡುತ್ತೆ. ಅದೇ ರೀತಿ ಮೆಟಲಾಕ್ಸಿಲ್ ಅನ್ನುವಂಥದ್ದು ಈ ಅಂತರ್ವ್ಯಾಪಿ ರೋಗಾಣುಗಳು ಏನಿರುತ್ತೋ ಅಂತಂದರೆ ಆಲೂಗಡ್ಡೆಯ ಒಳಗೆ ಹೊಕ್ಕು ಒಳಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಸೂಕ್ಷ್ಮ ಜೀವಾಣುಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ. ಹಾಗೆ ಸ್ಟ್ರೆಪ್ಟೋಸೈಕ್ಲಿನ್ ಅನ್ನುವಂಥದ್ದು ಈ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತಹ ರೋಗವನ್ನು ತಡೆಗಟ್ಟಲಿಕ್ಕೆ ಇದು ಸಹಾಯಕವಾಗುತ್ತೆ. ಸುಮಾರು 1 ಎಕರೆಗೆ 50 ಲೀಟರ್ ದ್ರಾವಣವನ್ನು ತಯಾರಿಯನ್ನು ಮಾಡಿಕೊಂಡು ಅದರಲ್ಲಿ ನಮ್ಮ ಬಿತ್ತನೆ ಗಡ್ಡೆಗಳನ್ನು ಅದ್ದಿ ನೆರಳಿನಲ್ಲಿ ಆರಿಸಿ ಆನಂತರ ಬಿತ್ತನೆಯನ್ನು ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಆಕಾಶವಾಣಿ ಹಾಸನ. ಯೋಗೋತ್ಸವ
2: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.
4: ಹಾಸನದ SDM ಆಯುರ್ವೇದ ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಆಹಾರ, ಜೀವನ ಶೈಲಿ ಹಾಗೂ ಯೋಗಾಭ್ಯಾಸದ ಸಲಹೆ ಮತ್ತು ತೂಕ ಇಳಿಸುವ ವಿಶೇಷ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ. ಆಸಕ್ತರು ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಹೊರರೋಗಿ ಕೊಠಡಿ 9 ಸಂಪರ್ಕಿಸಿ ಪ್ರಯೋಜನ ಪಡೆಯಬಹುದಾಗಿದೆ.
2: ಬೊಜ್ಜು ನಿಯಂತ್ರಣಕ್ಕಾಗಿ ಯೋಗ, ಈ ಕುರಿತು ಡಾಕ್ಟರ್ ಕವಿತಾ MB ಅವರಿಂದ ಮಾಹಿತಿ.
5: ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇಂದು ನಾವು ಬೊಜ್ಜು ನಿಯಂತ್ರಣಕ್ಕಾಗಿ ಯೋಗ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಬೊಜ್ಜು ಶಬ್ದದ ಮೂಲ ಅರ್ಥ ಹೊಟ್ಟೆಯ ಭಾಗದಲ್ಲಿ ಅಥವಾ ದೇಹದಲ್ಲಿ ಸೇರಿರುವ ಅತಿಯಾದ ಕೊಬ್ಬು. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಬೊಜ್ಜು ಒಂದು ಗಂಭೀರ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸಿದೆ. ನಗರೀಕರಣ, ದೈಹಿಕ ಚಟುವಟಿಕೆಯ ಕೊರತೆ, ಅಸಮತೋಲಿತ ಆಹಾರ, ಸಂಸ್ಕರಿತ ಆಹಾರಗಳ ಅತಿಯಾದ ಬಳಕೆ, ತಪ್ಪಾದ ರೀತಿಯಲ್ಲಿ ಮಾಡುವ ನಿದ್ರೆ, ಮಾನಸಿಕ ಒತ್ತಡ ಹಾಗೂ ಅನಿಯಮಿತ ಜೀವನ ಶೈಲಿ ಬೊಜ್ಜಿನ ಪ್ರಮಾಣವನ್ನು ಹೆಚ್ಚಿಸುವ ಮುಖ್ಯ ಕಾರಣಗಳಾಗಿವೆ. ಬೊಜ್ಜು ಒಂದು ರೋಗವಲ್ಲವಾದರೂ ಬೊಜ್ಜು ಕೇವಲ ಸೌಂದರ್ಯದ ಸಮಸ್ಯೆಯಾಗಿರದೆ ಮಧುಮೇಹ, ಹೃದ್ರೋಗ, ರಕ್ತದೊತ್ತಡ, ಸಂಧಿವಾತ, ಕೆಲವು ವಿಧದ ಕ್ಯಾನ್ಸರ್ ಹಾಗೂ ಅಕಾಲಿಕ ವಯಸ್ಸಾಗುವಿಕೆಯ ಅಪಾಯವನ್ನು ಹೆಚ್ಚಿಸುವ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಬೊಜ್ಜನ್ನು ಸಾಮಾನ್ಯವಾಗಿ ದೇಹದ ತೂಕ ಸೂಚ್ಯಂಕ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್, ದೇಹದ ಪ್ರತ್ಯಂಗಗಳ ಸುತ್ತಳತೆ, ಮಾಂಸಖಂಡಗಳು ಹಾಗೂ ಕೊಬ್ಬಿನ ಪರಿಮಾಣಗಳ ಮೂಲಕ ಅಳೆಯಲಾಗುತ್ತದೆ. ವಯಸ್ಸಾಗುವಿಕೆ ಒಂದು ಸಹಜ ಜೈವಿಕ ಪ್ರಕ್ರಿಯೆಯಾಗಿದ್ದರೂ ಬೊಜ್ಜು ಈ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ದೇಹದಲ್ಲಿ ಅಧಿಕ ಕೊಬ್ಬು ಸಂಗ್ರಹವಾದಾಗ ಉರಿಯೂತಕಾರಿ ರಾಸಾಯನಿಕಗಳ ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ. ಇದರಿಂದ ಜೀವಕೋಶಗಳ ಮೇಲೆ ಆಕ್ಸಿಡೇಟಿವ್ ಒತ್ತಡ ಹೆಚ್ಚಾಗಿ ದೇಹದ ಅಂಗಾಂಗಗಳು ಶೀಘ್ರವಾಗಿ ಶಿಥಿಲಗೊಂಡು ವಾರ್ಧಕ್ಯದ ಲಕ್ಷಣಗಳು ಬಲು ಬೇಗನೆ ಕಾಣತೊಡಗುತ್ತವೆ. ಆದ್ದರಿಂದ ಬೊಜ್ಜು ನಿಯಂತ್ರಣವು ಕೇವಲ ತೂಕ ಕಡಿಮೆ ಮಾಡುವ ಉದ್ದೇಶಕ್ಕಲ್ಲದೆ ಆರೋಗ್ಯಕರ ವಯಸ್ಸಾಗುವಿಕೆಯನ್ನ ಅಂದರೆ ಹೆಲ್ದಿ ಏಜಿಂಗ್ ಅನ್ನ ಸಾಧಿಸಲು ಸಹ ಅತ್ಯಂತ ಅಗತ್ಯವಾಗಿದೆ. ಯೋಗಾಸನಗಳು ದೇಹದ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಿ ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ವಿಶೇಷವಾಗಿ ಸೂರ್ಯ ನಮಸ್ಕಾರ, ತ್ರಿಕೋಣಾಸನ, ಪಶ್ಚಿಮೋತ್ಥಾನಾಸನ, ಭುಜಂಗಾಸನ, ಧನುರಾಸನ ಹಾಗೂ ಪವನ ಮುಕ್ತಾಸನಗಳು ಹೆಚ್ಚಿನ ಸ್ನಾಯುಗಳನ್ನು ಸಕ್ರಿಯಗೊಳಿಸಿ ಶಕ್ತಿಯ ಬಳಕೆಯನ್ನು ಹೆಚ್ಚಿಸುತ್ತವೆ. ದೇಹದ ಕೊಬ್ಬನ್ನು ಕರಗಿಸಲು, ಸ್ನಾಯುಗಳನ್ನು ಬಲಪಡಿಸಲು ಸಹ ನೆರವಾಗುತ್ತವೆ. ಕಪಾಲಭಾತಿ ಕ್ರಿಯೆ, ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ಅನುಲೋಮ ವಿಲೋಮವು ಶ್ವಾಸಕೋಶಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದರ ಜೊತೆಗೆ ಚಯಾಪಚಯ ಕ್ರಿಯೆಯನ್ನು ಉತ್ತೇಜಿಸುತ್ತವೆ. ಯೋಗವು ಗ್ಲುಕೋಸ್ ಮತ್ತು ಕೊಬ್ಬಿನ ಚಯಾಪಚಯವನ್ನು ಉತ್ತಮಗೊಳಿಸಿ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುವ ಮೂಲಕ ಮಧುಮೇಹ ಮತ್ತು ಬೊಜ್ಜಿನ ಅಪಾಯವನ್ನು ತಗ್ಗಿಸುತ್ತದೆ. ದೀರ್ಘಕಾಲದ ಒತ್ತಡದಿಂದ ಕಾರ್ಟಿಸೋಲ್ ಹಾರ್ಮೋನ್ ಮಟ್ಟ ಹೆಚ್ಚಾಗಿ ಹೊಟ್ಟೆಯ ಸುತ್ತಲಿನ ಕೊಬ್ಬಿನ ಶೇಖರಣೆಗೆ ಕಾರಣವಾಗುತ್ತದೆ. ಆಸನ, ಧ್ಯಾನ, ಯೋಗ ನಿದ್ರೆ, ಶೀತಲಿ ಮತ್ತು ಭ್ರಾಮರಿ ಪ್ರಾಣಾಯಾಮಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡುತ್ತವೆ. ಹೀಗಾಗಿ ಡೊಳ್ಳು ಹೊಟ್ಟೆ ಕೂಡ ನಿಯಂತ್ರಣಕ್ಕೆ ಬರುತ್ತದೆ. ಯಮ ನಿಯಮಗಳು, ಪ್ರಾಣಾಯಾಮ, ಧ್ಯಾನ ಇವೆಲ್ಲವೂ ಮನಸ್ಸಿನ ಜಾಗೃತಿಯನ್ನು ವೃದ್ಧಿಸುತ್ತವೆ. ಇದರಿಂದ ಅನಗತ್ಯ ಆಹಾರ ಸೇವನೆ, ಭಾವನಾತ್ಮಕ ಆಹಾರ ಸೇವನೆ ಮತ್ತು ಅತಿಯಾಗಿ ತಿನ್ನುವ ಅಭ್ಯಾಸಗಳು ಕಡಿಮೆ ಆಗ್ತವೆ. ಇದೂ ಸಹ ಬೊಜ್ಜಿನ ನಿಯಂತ್ರಣದಲ್ಲಿ ಉತ್ತಮ ಸಹಾಯವನ್ನು ಮಾಡುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಬೊಜ್ಜು ಒಂದು ಬಹುಕಾರಕ ಜೀವನ ಶೈಲಿಯ ಕಾಯಿಲೆಯಾಗಿದ್ದು ಅದು ಆರೋಗ್ಯಕರ ವಯಸ್ಸಾಗುವಿಕೆಗೆ ಪ್ರಮುಖ ಅಡ್ಡಿಯಾಗಿದೆ. ನಿಯಮಿತ ಯೋಗಾಭ್ಯಾಸ, ಸಮತೋಲಿತ ಆಹಾರ ಮತ್ತು ಸಕಾರಾತ್ಮಕ ಜೀವನ ಶೈಲಿಯ ಮೂಲಕ ಬೊಜ್ಜನ್ನು ನಿಯಂತ್ರಿಸಿ ದೀರ್ಘಕಾಲ ಆರೋಗ್ಯ ಮತ್ತು ಆರೋಗ್ಯಕರ ವಯಸ್ಸಾಗುವಿಕೆಯನ್ನು ಸಾಧಿಸಬಹುದು.
2: ಇದುವರೆಗೆ ಬೊಜ್ಜು ನಿಯಂತ್ರಣಕ್ಕಾಗಿ ಯೋಗ ಈ ಕುರಿತು ಡಾಕ್ಟರ್ ಕವಿತಾ ಎಂಬಿ ಅವರಿಂದ ಮಾಹಿತಿ ಮೂಡಿಬಂತು.
0: ಯೋಗೋತ್ಸವ
2: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್,
3: ನೆರವು ಹೆಚ್ ಜೆ ಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10 ಗಂಟೆಗೆ ಒಗಟು ಜಿಗುಟು ನೇರ ಫೋನಿನ್ ಕಾರ್ಯಕ್ರಮ. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. ಈ ಎರಡು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ನಿಮಗೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462889, ಎಸ್ಟಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಜಾಹೀರಾತು, ಆನಂತರ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ, ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟೀಯ ಸಮ್ಮೇಳನ, ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್, ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರು ಇದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ ಡಿಜಿಟಲ್

0: ಅಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾದೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾದೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾದೆಮಿ ಫೆಲೋಶಿಪ್ 2024ನೇ ಸಾಲಿನ ಅಕಾದೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕಪ್ಪ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಸ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ತಿಳು ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾವ್, ಒಡಿಸ್ಸಿ, ವೈವಿಧ್ಯಮಯವಾದ ದೇಶ ನಮ್ದು, ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಎಷ್ಟು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ ಸರಿಯಾಗಿ 7:15:45. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೆಸಿ ಶಿವಪ್ಪ ಅವರ ಭಾವರಚನೆ ಹಾಡಿದ್ದಾರೆ ಇಂಚರ ನಾಗೇಶ್.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ ಅನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 21/6/2026 ನಡೆಯುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ ದಿನಾಂಕ 19/6/2026 ಬೆಳಗ್ಗೆ 7:45 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಮತ್ತು ದಿನಾಂಕ 21/6/2026 ಬೆಳಗ್ಗೆ 7:00 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆಯಲ್ಲಿ ಕೋರಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
3: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿ

0: ಕೇಳುತ್ತಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
4: ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಜಾಹೀರಾತು, ಆನಂತರ ಕನ್ನಡದಲ್ಲಿ ವಾರ್ತೆ.
5: ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
6: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
7: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
6: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
7: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
6: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
7: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
6: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೊವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993 ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025 ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೊವಾಕಿಯಾ ಭೇಟಿ ಮತ್ತು 2026 ಫೆಬ್ರವರಿಯಲ್ಲಿ ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಎ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಟಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ G7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. June 19 ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲೆಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೊಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೋಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: 102.2 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 7:45:23. ಕಾರ್ಯಕ್ರಮ ಸವಿಗಾನ. ಆರಂಭದಲ್ಲಿ ಕೇಳಿ ಅನುಪಮ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ದೊಡ್ಡರಂಗೇಗೌಡ ಅವರದು. ರಾಗ ಜೋಡಣೆ ಮಾಡಿದ್ದಾರೆ ಅಶ್ವಥ್ ಮತ್ತು ವೈದಿ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೂ ಎಸ್ ಜಾನಕಿ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಮೂಡಿಬಂದ ಅನುಪಮ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
0: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ನಾರದ ವಿಜಯ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಅಶ್ವಥ್ ಮತ್ತು ವೈದಿ.

0: ಆತ್ಮೀಯ ಕೇಳುಗರೇ, ಈ ಬೆಳಗ್ಗೆ 9 ಗಂಟೆಗೆ ಯೋಗಾಮೃತ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಈ ಕುರಿತು ಮಾಹಿತಿ ಮಾಡಿಕೊಡುತ್ತಾರೆ ಡಾ ಸವಿತಾ ಹೆಚ್.ಪಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದುವರೆಗೂ ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

102.7 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 8:30:12. ಕಾರ್ಯಕ್ರಮ ದೇಶಭಕ್ತಿ ಗೀತೆಗಳು. ಆರಂಭದಲ್ಲಿ ಕೇಳಿ ಆನಂದ ಕಂದ ಅವರ ರಚನೆ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಮೂಹ ಗಾನದಲ್ಲಿರುವ ವಿ.ಸಿ. ಐರ್ಸಂಗ್ ಅವರ ರಚನೆ

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಈ ಸಂಜೆಯ ಕೃಷಿ ರಂಗ ಫಲಸಿರಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗಿನ

ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಮೂಹ ಗಾನದಲ್ಲಿರುವ ಈಶ್ವರ ಕಮ್ಮಾರ ಅವರ ರಚನೆ.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 9 ಗಂಟೆಗೆ ಯೋಗಾಮೃತ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಈ ಕುರಿತು ಮಾಹಿತಿ ಮಾಡಿಕೊಡುತ್ತಾರೆ ಡಾ ಸವಿತಾ ಹೆಚ್ಪಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಚಿತ್ರಚೈತ್ರ, ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ. 10 ಗಂಟೆಗೆ ಒಗಟು ಜಿಗುಟು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮದೇ ಹಾಡು. ಈ ಎರಡು ನೇರ ಫೋನಿನ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289. ಎಸ್ಟಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಬೆಳಗ್ಗೆ 10 ಗಂಟೆಗೆ ಒಗಟು ಜಿಗುಟು ನೇರ ಫೋನಿನ್ ಕಾರ್ಯಕ್ರಮ, 10:30 ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ.

0: ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
2: ಮಾನಸಿಕ ಆರೋಗ್ಯಕ್ಕಾಗಿ ಯೋಗ, ಈ ವಿಷಯವಾಗಿ ಡಾಕ್ಟರ್ ಸವಿತಾ ಹೆಚ್.ಪಿ. ಅವರಿಂದ ಮಾಹಿತಿ.
3: ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪರಿಪೂರ್ಣವಾಗಿ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದರೆ ಮಾನಸಿಕ ಆರೋಗ್ಯವೂ ಕೂಡ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಯೋಗ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ, ಅನುಕೂಲ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಹೆಚ್.ಪಿ. ಸವಿತಾ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಸರ್.
3: ಮಾನಸಿಕ ಒತ್ತಡ ಅಂತ ಅಂದ್ರೆ ಏನು? ಇದು ಮನಸ್ಸಿನ ಅನಾರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತೆ?
4: ಒಂದು ಗಿಟಾರ್ ಇರಬಹುದು ಅಥವಾ ವೀಣೆ ಇರಬಹುದು, ಇವುಗಳನ್ನ ನುಡಿಸುವಾಗ ಒಂದು ಅಮೌಂಟ್ ಆಫ್ ಟೆನ್ಷನ್ ಇರಬೇಕು ಆ ತಂತಿಗಳಲ್ಲಿ. ಆ ತಂತಿಯಲ್ಲಿ ಆ ಟೆನ್ಷನ್ ಇದ್ರೆ ಮಾತ್ರ ಅದು ಒಳ್ಳೆಯ ನಾದವನ್ನು ಹೊರಹೊಮ್ಮಿಸುತ್ತೆ. ಟೆನ್ಷನ್ ಜಾಸ್ತಿ ಆದರೂ ಸಹ ಆ ತಂತಿ ಹರಿದೋಗುತ್ತೆ, ಹಾಗೆ ಟೆನ್ಷನ್ ತುಂಬಾ ಕಡಿಮೆ ಇದ್ರೂ ಕೂಡ ಸರಿಯಾದ ನಾದ
3: ಬರುವುದಿಲ್ಲ.
4: ಈ ಒಂದು ಐಡಿಯಾವನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಒತ್ತಡ ಏನು ಅಂತ ಗೊತ್ತಾಗುತ್ತೆ. ಸೂಕ್ತವಾದ ಅಮೌಂಟ್ ಆಫ್ ಟೆನ್ಷನ್ ಇದ್ರೆ ನಮ್ಮ ಎಲ್ಲಾ ಕ್ರಿಯೆಗಳು ಸರಿಯಾಗಿ ನಡೀತಾ ಹೋಗ್ತವೆ. ಎಲ್ಲಿ ಒತ್ತಡ ಜಾಸ್ತಿ ಆಯ್ತೋ ಆಗ ತಂತಿ ಹೇಗೆ ಹರಿಯುತ್ತೋ ಹಾಗೆ ಮನಸ್ಸು ಅಥವಾ ಶರೀರ ಸಹ ಸಮಸ್ಯೆಗೆ ಈಡಾಗುತ್ತೆ. ದೇಹ ಮತ್ತೆ ಮನಸ್ಸು ನಡುವೆ ಇರುವಂತಹ ಈ ಸಪ್ಲೈ ಅಂಡ್ ಡಿಮಾಂಡ್ ಏನಿದೆಯಲ್ಲ, ಇವುಗಳ ಮಧ್ಯದಲ್ಲಿ ಬರುವಂತಹ ಏರುಪೇರಿಗೆ ನಾವು ಒತ್ತಡ ಅಂತ ಕರಿತೀವಿ. ಒತ್ತಡ ನೆಗೆಟಿವ್ ಆಗೂ ಇರಬಹುದು, ಸಮಸ್ಯಾತ್ಮಕ ಒತ್ತಡ ಅಂತಾನೂ ಕರಿತೀವಿ. ಒತ್ತಡ ಜಾಸ್ತಿ ಆದ ಸಂದರ್ಭದಲ್ಲಿ ಈ ಅಡ್ರಿನಲಿನ್ ಮತ್ತೆ ಕಾರ್ಟಿಸೋಲ್ ಅನ್ನುವಂತಹ ಎರಡು ಹಾರ್ಮೋನ್ಗಳಿವೆ, ಅವು ಹೆಚ್ಚಾಗಿ ಸೆಕ್ರೀಟ್ ಆಗುತ್ತೆ. ಈ ಸೆಕ್ರೀಟ್ ಜಾಸ್ತಿ ಆದಾಗ ತಾತ್ಕಾಲಿಕವಾಗಿ ಇದು ಒಳ್ಳೆಯ ರಿಸಲ್ಟ್ ಅನ್ನೇ ಕೊಡಬಹುದು, ಆದ್ರೆ ಪದೇ ಪದೇ ಈ ಹಾರ್ಮೋನ್ಗಳು ಹೆಚ್ಚಾಗಿ ಸೆಕ್ರೀಟ್ ಆಗ್ತಾ ಹೋಗ್ತಿದ್ದಂಗೆ ಶರೀರ ಮತ್ತು ಮನಸ್ಸಿಗೆ ಸಮಸ್ಯೆ ಉಂಟಾಗಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಂಡು ಬರಬಹುದು.
3: ಯೋಗ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಹೇಗೆ ಸಹಾಯವನ್ನು ಮಾಡುತ್ತೆ?
4: ಯೋಗ ಚಿತ್ತವೃತ್ತಿ ನಿರೋಧ ಅಂತ ಒಂದು
3: ಮಾತಿದೆ.
4: ಚಿತ್ತವೃತ್ತಿ ಅಂದ್ರೆ ಏನು? ಮನಸ್ಸಿಗೆ ಆಗುವಂತಹ ಎಲ್ಲ ರೀತಿಯ ಆಲೋಚನೆಗಳನ್ನ ನಿಗ್ರಹಿಸುವಂತಹ ಒಂದು ಕ್ರಿಯೆಯನ್ನ ನಾವು ಯೋಗ ಅಂತ ಕರಿತೀವಿ. ಸಂಪೂರ್ಣವಾಗಿ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನ ಹುರಿಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಯೋಗ ಅಂತ ಕರಿತೀವಿ. ಯೋಗದ ಒಂದು ಪ್ರಾಕ್ಟೀಸ್ನಿಂದಾಗಿ ನಮಗೆ ಚಿತ್ತವೃತ್ತಿಯನ್ನು ನಿಗ್ರಹಿಸುವುದರ ಮೂಲಕ ಹಾರ್ಮೋನುಗಳು ಹೆಚ್ಚಾಗಿ ಹರಿಯುವುದು ಕಡಿಮೆ ಆಗುತ್ತೆ ಮತ್ತು ಮನಸ್ಸಿನ ಮೇಲೆ ನಿಗ್ರಹ ಪ್ರಾರಂಭ ಆಗುತ್ತೆ. ಸೊ ಆ ಮೂಲಕ ನಾವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ತಾ ಹೋಗ್ತೀವಿ.
3: ಹೀಗೆ ಈ ಮಾನಸಿಕ ಒತ್ತಡವನ್ನ ಕಡಿಮೆಯನ್ನ ಮಾಡಲಿಕ್ಕೆ ಯೋಗ ಸಹಾಯವನ್ನ ಮಾಡುತ್ತೆ. ನಿಯಮಿತವಾಗಿ ಯೋಗಾಭ್ಯಾಸವನ್ನ ಪ್ರತಿ ದಿನವೂ ಕೂಡ ಮಾಡೋದ್ರಿಂದ ಮಾನಸಿಕ ಆರೋಗ್ಯದ ಮೇಲೆ ಅದು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ?
4: ಅಷ್ಟಾಂಗ ಯೋಗಗಳು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ನಾವು ಅಷ್ಟಾಂಗ ಯೋಗ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಪ್ರತಿಯೊಂದು ಸಹ ಒಂದೊಂದು ಬಗೆಯ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಈ ಯಮ, ನಿಯಮ ಇವುಗಳೇನಿವೆಯಲ್ಲ, ಇವುಗಳು ನಮ್ಮ ಲೈಫ್ ಸ್ಟೈಲ್ ಅನ್ನ ಹೇಗೆ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳ್ಕೊಡ್ತಾ ಹೋಗ್ತವೆ. ಬಹಳಷ್ಟು ರಿಸರ್ಚ್ಗಳ ಮೂಲಕ ನಾವೇನ್ ಕಂಡುಕೊಳ್ತಾ ಇದ್ದೀವಿ ಅಂದ್ರೆ, ನಿಯಮಿತವಾಗಿ ಪ್ರತಿದಿನ ಮಾಡುವಂತಹ ಯೋಗಾಭ್ಯಾಸದಿಂದ ನಮ್ಮಲ್ಲಿ ಪಾಸಿಟಿವ್ ಆದಂತಹ ಬಿಹೇವಿಯರಲ್ ಚೇಂಜಸ್ ಕಂಡು ಬರುತ್ತೆ, ಧನಾತ್ಮಕವಾದಂತಹ ನಡವಳಿಕೆಯ ಬದಲಾವಣೆಗಳು ಕಂಡು ಬರುತ್ತೆ. ಇವೆಲ್ಲವೂ ಕಂಡು ಬರುವುದು ಯಮ ಮತ್ತು ನಿಯಮಗಳ ಪ್ರಾಪರ್ ಫಾಲೋಯಿಂಗ್ ಇಂದ ಕಂಡು ಬರ್ತಾ ಇರುತ್ತೆ. ಮೂರನೇದು ಉಸಿರಾಟ. ಉಸಿರಾಟ ಮತ್ತು ಇಮೋಷನ್ಗಳ ಮಧ್ಯದಲ್ಲಿ ಬಹಳಷ್ಟು ಸಂಬಂಧಗಳಿರುತ್ತೆ. ನಮಗೆ ಸಿಟ್ಟು ಬಂದಾಗ, ದುಃಖವಾದಾಗ, ಬೇಸರವಾದಾಗ ಏನಾಗುತ್ತೆ, ನಮ್ಮ ಉಸಿರಾಟದಲ್ಲಿ ಏರುಪೇರುಗಳು ಆಗ್ತವೆ. ರೆಗ್ಯುಲರ್ ಆಗಿ ನಾವು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಉಸಿರಾಟದ ಏರುಪೇರುಗಳ ಮೇಲೆ ನಮಗೆ ಒಂದು ನಿಗ್ರಹ ಬರ್ತದೆ, ಕಂಟ್ರೋಲ್ ಬರುತ್ತೆ. ಸೊ ಇದೊಂಥರ ರಿವರ್ಸ್ ಟೆಕ್ನಾಲಜಿ ಅಂತ ಹೇಳ್ಬೋದು. ನಾವು ಉಸಿರಾಟವನ್ನು ಮೊದಲು ಕಂಟ್ರೋಲ್ ಮಾಡ್ತೀವಿ, ಆ ಮೂಲಕ ಮನಸ್ಸಿನ ಸ್ಥಿತಿಯನ್ನು ಸಹ ಕಂಟ್ರೋಲ್ ಮಾಡಿಕೊಳ್ತೀವಿ.
3: ಹೀಗೆ ನಿಯಮಿತವಾಗಿ ನಾವು ಯೋಗಾಭ್ಯಾಸವನ್ನು ಮಾಡುವ ಮೂಲಕ ಮಾನಸಿಕ ಆರೋಗ್ಯವನ್ನು ನಿಯಂತ್ರಣದಲ್ಲಿ ಇಡಬಹುದು ಅನ್ನುವಂಥದ್ದು. ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿಯ ಯೋಗಾಭ್ಯಾಸವನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು ಅಂತೀರಿ?
4: ಮಾನಸಿಕ ಆರೋಗ್ಯಕ್ಕೆ ಯೋಗಗಳನ್ನು ಎರಡು ರೀತಿಯಲ್ಲಿ ನಾವು ಬಳಸ್ಬೋದು. ಒಂದು, ಕಾಯಿಲೆಗಳನ್ನು ತಡೆಗಟ್ಟುವುದಕ್ಕೆ, ಮತ್ತೆ ಇನ್ನೊಂದು, ಕಾಯಿಲೆಗಳಿದ್ರೆ ಅವುಗಳನ್ನು ನಿವಾರಣೆ ಮಾಡುವುದಕ್ಕೆ. ರೋಗಿಗಳು ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಆ ಔಷಧಿಗಳ ಜೊತೆಗೆ ಯೋಗಾಭ್ಯಾಸದ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ನಮಗೆ ಸಿಗ್ತಾ ಇದೆ. ಆದರೆ ಖಿನ್ನತೆ ಅಥವಾ ಆತಂಕ ಅಥವಾ ಸೈಕೋಸಿಸ್ನಂತಹ ಈ ಮಾನಸಿಕ ಕಾಯಿಲೆಗಳೇನಿವೆ, ಇವುಗಳಿಗೆ ಈಗ ಬಹಳಷ್ಟು ರಿಸರ್ಚ್ಗಳ ಪ್ರಕಾರ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ, ಕೆಲವೊಂದು ಆಸನಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಉತ್ತಮವಾದ ಬೆನಿಫಿಟ್ ಸಿಗ್ತಾ ಇದೆ. ಇದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಖಿನ್ನತೆಗೆ ಸ್ಟಿಮುಲೇಟಿಂಗ್ ಆಸನ ಅಥವಾ ಉತ್ತೇಜನಕಾರಿಯಾದಂತಹ ಆಸನಗಳನ್ನ ಮಾಡಿಸ್ತಾರೆ. ಈ ಆಸನಗಳನ್ನ ನೀವು ಕಲ್ತ್ಕೊಳ್ಬೇಕಂದ್ರೆ ಸೂಕ್ತವಾದ ವೈದ್ಯರನ್ನ ಕಾಣಬೇಕು. ಇದಲ್ಲದೆ ಮಾನಸಿಕ ಆರೋಗ್ಯಕ್ಕಾಗಿ ನಾವು ಯಾವ ರೀತಿಯ ಆಸನಗಳನ್ನ ಮಾಡಬಹುದು ಅಂತ ನೋಡಿದ್ರೆ, ಬಹಳಷ್ಟು ಮೆಡಿಟೇಟಿವ್ ಪಾಶ್ಚರ್ಸ್ ಅಂತ ಹೇಳ್ತೀವಿ, ಯಾವುದು ಧ್ಯಾನಕ್ಕೆ ಸೂಕ್ತವಾದ ಭಂಗಿಗಳಿವೆ, ಸಿದ್ಧಾಸನ ಇರಬಹುದು, ಪದ್ಮಾಸನ ಅಥವಾ ವಜ್ರಾಸನ, ಶವಾಸನ, ಇವೆಲ್ಲವುಗಳನ್ನ ನಾವು ಪ್ರಾಕ್ಟೀಸ್ ಮಾಡುವುದಕ್ಕೆ ಹೇಳ್ತೀವಿ. ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಇವುಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದನೂ ಕೂಡ ಬಹಳ ಮಟ್ಟಿಗೆ ಮನಸ್ಸನ್ನು ನಿಗ್ರಹಿಸೋದ್ರಲ್ಲಿ ತುಂಬಾ ಸಹಾಯಕಾರಿಯಾಗಿ ಹೆಲ್ಪ್ ಆಗ್ತದೆ. ಮತ್ತೆ ನಿಯಮಿತವಾದ ಯೋಗಾಭ್ಯಾಸದಿಂದ ಗ್ರಹಣ ಶಕ್ತಿ ಅಥವಾ ಅಬ್ಸಾರ್ಪ್ಷನ್ ಪವರ್, ನಾವು ಪಾಠ ಕಲಿತಿದ್ದನ್ನ ಮಕ್ಕಳು ಜಾಸ್ತಿ ಸಮಯ ತನಕ ಒಳಗಡೆ ಇಟ್ಕೊಳ್ತಾರೆ, ಯೋಗಾಭ್ಯಾಸವನ್ನ ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ಈ ಗ್ರಹಣ ಧಾರಣ ಅಥವಾ ಸ್ಮರಣ ಶಕ್ತಿ ಇವುಗಳನ್ನ ನಾವು ಮೇಂಟೈನ್ ಮಾಡಬಹುದು. ಒಟ್ಟಾಗಿ ನಾವು ಹೇಳ್ತಾ ಹೋಗಬೇಕು ಅಂದ್ರೆ, ಯೋಗ ಒತ್ತಡ ನಿವಾರಣೆಗೆ ಅತ್ಯಂತ ಸೂಕ್ತವಾದ ಒಂದು ಕ್ರಿಯೆ. ಆತಂಕವನ್ನ ಕಡಿಮೆ ಮಾಡುತ್ತೆ, ನಿದ್ರೆಯನ್ನ ಉತ್ತಮವಾಗಿ ಕೊಡುತ್ತೆ, ಜೀವನದ ಮಟ್ಟ ಸುಧಾರಿಸುತ್ತೆ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ.
3: ಈ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಗ ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ತಾವು ಹೇಳಿದ್ರಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ?
4: 9980168208.
3: ಇನ್ನೊಮ್ಮೆ ಹೇಳಿ,
4: 9980168208.
3: ಇವತ್ತು ಹೆಚ್ಚಾಗ್ತಾ ಇರತಕ್ಕಂತಹ ಮಾನಸಿಕ ರೋಗಗಳನ್ನು ನಿಯಂತ್ರಣದಲ್ಲಿ ಇಡುವ ಸಲುವಾಗಿ ಹಾಗೂ ನಮ್ಮ ಮನಸ್ಸನ್ನು ಬಹಳ ಪರಿಪೂರ್ಣವಾದಂತಹ ಆರೋಗ್ಯದೆಡೆಗೆ ಒಯ್ಯುವ ನಿಟ್ಟಿನಲ್ಲಿ ಯೋಗ ಹೇಗೆಲ್ಲ ಕೆಲಸವನ್ನು ಮಾಡುತ್ತೆ, ಹೇಗೆ ಸಹಾಯಕವಾಗುತ್ತೆ ಎನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
4: ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಈ ವಿಷಯವಾಗಿ ಡಾಕ್ಟರ್ ಸವಿತಾ ಹೆಚ್.ಪಿ. ಅವರಿಂದ ಮಾಹಿತಿ ಮೂಡಿಬಂತು.
1: ಇದುವರೆಗೆ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ನೆರವು ಶಮಿತಾ ಜೈನ್.
0: ಆತ್ಮೀಯ ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಮಹತ್ವ ಕುರಿತು ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
5: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5:00 ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
6: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5:00 ಆದಿಚುಂಚನಗಿರಿ ಆರೋಗ್ಯವಾಣಿ.
7: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

9:10 ಈ ಸಮಯದಲ್ಲಿ ನ್ಯೂ ಟ್ಯೂನ್ ಮಾಡಿದ್ದೀರಾ. ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ. ನಮ್ಮ ಮುಂದಿನ ಕಾರ್ಯಕ್ರಮ ಚಿತ್ರಚೈತ್ರ. ಪ್ರೀತಿಯ ಕೇಳುಗರಿಗೆಲ್ಲ ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ ಚಿತ್ರಚೈತ್ರಕ್ಕೆ ಆತ್ಮೀಯವಾದ ಸ್ವಾಗತ. ಕವಿತೆ ಅಥವಾ ಕವನ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ಭಾವನೆಗಳನ್ನು ಲಯಬದ್ಧವಾಗಿ ಸೊಗಸಾದ ಪದಪುಂಜಗಳಲ್ಲಿ ಕಟ್ಟಿಕೊಡುವ ಬರವಣಿಗೆ ಓದುಗನ ಮನಸ್ಸಿಗೆ ಮುದವನ್ನ ನೀಡುವ ಮೂಲಕ ಒಂದಿಷ್ಟು ಆಳವಾದ ಆಲೋಚನೆಗೂ ತಳ್ಳುವ ಮಾಂತ್ರಿಕ ಶಕ್ತಿ ಕವಿತೆಗಳಿಗಿದೆ. ಶ್ರೀಮಂತವಾದ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕವಿತೆಗಳು ಸಹ ಅಗ್ರಮಾನ್ಯ ಸ್ಥಾನವನ್ನು ಪಡೆದುಕೊಂಡಿವೆ. ಕನ್ನಡ ಸಿನಿಮಾಗಳಲ್ಲಿ ಪ್ರಸಿದ್ಧವಾದ ಜನಮನ್ನಣೆ ಗಳಿಸಿರುವ ಹಲವಾರು ಕವಿತೆಗಳನ್ನು ಚಿತ್ರಗೀತೆಗಳಾಗಿ ಬಳಕೆ ಮಾಡಿಕೊಂಡಿರುವ ಸಾಕಷ್ಟು ಉದಾಹರಣೆಗಳಿವೆ. ಭಾವಗೀತೆಗಳಾಗಿ ಜನಪ್ರಿಯವಾಗಿರುವ ಕವಿತೆಗಳು ಸಿನಿಮಾಗಳಲ್ಲಿಯೂ ಬಳಕೆಯಾಗಿ ಕಥೆಗೆ ಸನ್ನಿವೇಶಕ್ಕೆ ಸೂಕ್ತವಾಗಿ ಸಿನಿಮಾದಲ್ಲಿಯೂ ಅಪಾರ ಯಶಸ್ಸನ್ನು ಗಳಿಸಿವೆ. ಇಂದಿನ ಚಿತ್ರಚೈತ್ರ ಕಾರ್ಯಕ್ರಮದಲ್ಲಿ ಕನ್ನಡದ ಅಪ್ರತಿಮ ಸಾಹಿತಿಗಳ ರಚನೆಯ ಕವಿತೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತಾ ಸಿನಿಮಾಗಳಲ್ಲಿ ಬಳಕೆಯಾಗಿರುವ ಕೆಲವು ಕವಿತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ನವೋದಯ ಯುಗದ ಅತ್ಯಂತ ಶ್ರೇಷ್ಠ ಕವಿ. ನಾಕು ತಂತಿ ಕವನ ಸಂಕಲನವು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನವಾಗಿದೆ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ನೀ ಹಿಂಗ ನೋಡಬೇಡ ನನ್ನ, ಇಳಿದು ಬಾ ತಾಯೇ ಇಳಿದು ಬಾ, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ, ಮುಗಿಲ ಮಾರಿಗೆ ರಾಗರತಿಯ, ಹೀಗೆ ಹಲವಾರು ಕವಿತೆಗಳು ಜನಪ್ರಿಯ ಭಾವಗೀತೆಗಳಾಗಿವೆ. ಆಧ್ಯಾತ್ಮಿಕ ಮತ್ತು ತಾತ್ವಿಕ ನೆಲೆಗಟ್ಟಿನಲ್ಲಿ ಮಾನವನ ಅಸ್ತಿತ್ವವನ್ನು ಬಿಂಬಿಸುವ ಕವಿತೆ ಅಂದರೆ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ. ಈ ಕವಿತೆ ಇಡೀ ವಿಶ್ವವನ್ನೇ ವೀಣೆಗೆ ಹೋಲಿಕೆ ಮಾಡಿ ನಾಲ್ಕು ತಂತಿಯನ್ನು ಮಾನವನ ಜೀವನ ಸಾಕ್ಷಾತ್ಕಾರದ ನಾಲ್ಕು ಹಂತಗಳನ್ನು ಪ್ರತಿನಿಧಿಸುತ್ತದೆ. ಈಗ

ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಚಿತ್ರ ಚೈತ್ರ, ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಯುಗದ ಕವಿ, ಜಗದ ಕವಿ, ರಸ ಋಷಿ, ವಿಶ್ವ ಮಾನವ, ರಾಷ್ಟ್ರಕವಿ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಅವರು ಮಹಾನ್ ಗ್ರಂಥಗಳನ್ನು ರಚಿಸಿರುವುದು ಮಾತ್ರವಲ್ಲದೆ ಹಲವಾರು ಕವನ ಸಂಕಲನಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಕೊಳಲು, ಪಾಂಚಜನ್ಯ, ನವಿಲು, ಪಕ್ಷಿಕಾಶಿ, ಅನಿಕೇತನ ಮೊದಲಾದ ಕವನ ಸಂಕಲನಗಳನ್ನು ಕಾಣಬಹುದು. ಭಾವಗೀತೆಗಳಾಗಿ ಹೊರಹೊಮ್ಮಿರುವ ಹಲವಾರು ಕವಿತೆಗಳು ಕೇಳುಗನ ಹೃದಯವನ್ನು ಮನಸೂರೆ ಮಾಡಿವೆ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ, ಓ ಗುರುವೆ ಅಂತರಾತ್ಮ. ಸೋತು ಬಂದೆನು ಗುರುವೆ ನಿನ್ನ ಬಳಿಗೆ, ಸೋತ ಜೀವವನಾತುಕೋ ಒಂದು ಗಳಿಗೆ. ಶರಣಾಗತಿ ಭಾವವನ್ನು ಸೂಚಿಸುತ್ತದೆ. ಆನಂದಮಯ ಈ ಜಗಹೃದಯ, ಪ್ರಕೃತಿಯ ವೈಶಿಷ್ಟ್ಯತೆಯನ್ನು ಕಾಣಬಹುದು. ಕಾಮನಬಿಲ್ಲು ಚಿತ್ರದಲ್ಲಿ ಕುವೆಂಪು ಅವರ ಕವಿತೆಯನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಗೀತೆಯನ್ನು ಈಗ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಇಂದಿನ ಚಿತ್ರಚೈತ್ರ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಬಳಕೆಯಾಗಿರುವ ಕನ್ನಡ ಕವಿತೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತಾ ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಜಿಎಸ್ಎಸ್ ಎಂದೇ ಚಿರಪರಿಚಿತರಾಗಿರುವ ಕನ್ನಡದ ಮತ್ತೋರ್ವ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಕವಿ, ವಿಮರ್ಶಕರು, ಸಂಶೋಧಕರು, ನಾಟಕಕಾರರು. ಇವರ ಹಲವಾರು ಕವಿತೆಗಳು ಕೇಳಲು ಹಿತ, ಮನಸ್ಸಿಗೆ ಮುದವನ್ನು ನೀಡುವುದರ ಜೊತೆಗೆ ಒಂದಿಟ್ಟು ಆಲೋಚನೆಗಳಿಗೂ ನಮ್ಮನ್ನ ತಳ್ಳುತ್ತವೆ. ಎದೆ ತುಂಬಿ ಹಾಡಿದೆನು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಕಾಣದ ಕಡಲಿಗೆ ಹಂಬಲಿಸಿದಿ ಮನ ಮುಂಗಾರಿನ ಅಭಿಷೇಕಕ್ಕೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ. ಹೀಗೆ ಮನಸ್ಸಿಗೆ ತುಂಬ ಹತ್ತಿರವಾಗುವ ಹಲವಾರು ಕವಿತೆಗಳನ್ನು ಜಿಎಸ್ ಶಿವರುದ್ರಪ್ಪನವರು ನೀಡಿದ್ದಾರೆ. ಈಗ ಇವರ ರಚನೆಯಲ್ಲಿ ಮೂಡಿಬಂದಿರುವ ಕವಿತೆ ಮಾನಸ ಸರೋವರ ಚಿತ್ರದಲ್ಲಿ ಬಳಕೆಯಾಗಿದೆ. ಈಗ ಕೇಳೋಣ ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ. ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿಜಯಭಾಸ್ಕರ್ ಅವರು.

ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಚಿತ್ರ ಚೈತ್ರ ನಿಮ್ಮ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಪ್ರೇಮ ಕವಿ ಮೈಸೂರು ಮಲ್ಲಿಗೆಯ ಕಂಪನ್ನ ಕವಿತೆಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಮೆರುಗನ್ನ ತುಂಬಿರುವ ಮತ್ತೋರ್ವ ಜನಪ್ರಿಯ ಕವಿ ಕೆಎಸ್ ನರಸಿಂಹಸ್ವಾಮಿ ಅವರು. ಮೈಸೂರು ಮಲ್ಲಿಗೆ, ಐರಾವತ, ಉಂಗುರ, ದೀಪದ ಮಲ್ಲಿ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳು ಅಪಾರ ಜನಪ್ರಿಯತೆಯನ್ನ ಪಡೆದುಕೊಂಡಿವೆ. ಇವರ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಹೆಸರಿನಲ್ಲಿಯೇ ಕನ್ನಡ ಸಿನಿಮಾವೊಂದು ಬಿಡುಗಡೆಯಾಗಿ ಅಪಾರ ಯಶಸ್ಸನ್ನು ಗಳಿಸಿದೆ. ಈ ಚಿತ್ರದಲ್ಲಿ ಇವರ ಕವಿತೆಗಳನ್ನೇ ಕಾಣಬಹುದು. ಈ ಚಿತ್ರದ ಒಂದು ಗೀತೆ ಈಗ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಚಿತ್ರಚೈತ್ರ. ಕನ್ನಡ ಸಿನಿಮಾಗಳಲ್ಲಿ ಬಳಕೆಯಾಗಿರುವ ಕನ್ನಡ ಕವಿತೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ, ಜೊತೆಗೆ ಇಂಪಾದ ಹಾಡುಗಳ ಕಾರ್ಯಕ್ರಮ. ಕನ್ನಡ ಪ್ರಸಿದ್ಧ ಕವಿ, ಚಲನಚಿತ್ರ ಗೀತ ರಚನೆಕಾರರಾಗಿಯೂ ಅಪಾರ ಯಶಸ್ಸನ್ನು ಗಳಿಸಿರುವ ಸಾಹಿತಿಗಳೆಂದರೆ ಪ್ರೊಫೆಸರ್ ದೊಡ್ಡರಂಗೇಗೌಡರು. ಮನುಜ ಎಂಬ ಕಾವ್ಯನಾಮದಲ್ಲಿ ಸಾಹಿತ್ಯ ಕೃತಿಗಳನ್ನೂ ರಚಿಸಿದ್ದಾರೆ. 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಚಿತ್ರರಂಗದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇವರ ರಚನೆಯ 100 ಗೀತೆಗಳು ಜನಮನ್ನಣೆ ಜೊತೆಗೆ ಯಶಸ್ಸನ್ನು ಪಡೆದುಕೊಂಡಿವೆ. ಈಗ ಇವರ ರಚನೆಯಲ್ಲಿರುವ ಗೀತೆಯೊಂದನ್ನು ಕೇಳೋಣ, ಚಿತ್ರ ಅಲೆಮನೆ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಅವರು. ಈ ಗೀತೆಯನ್ನು ರಾಗ ಸಂಯೋಜನೆ ಮಾಡಿದ್ದಾರೆ ಅಶ್ವಥ್ ಮತ್ತು ವೈದಿ.

0: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10 ಗಂಟೆಗೆ ಒಗಟು ಜಿಗುಟು ನೇರ ಫೋನಿನ್ ಕಾರ್ಯಕ್ರಮ. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮದೇ ಹಾಡು. ಈ ಎರಡೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289. ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಧುನಿಕ ಕನ್ನಡ ಸಾಹಿತ್ಯದ ನವ್ಯ ಕಾವ್ಯದ ಜನಕರೆಂದೇ ಪ್ರಸಿದ್ಧರಾಗಿರುವಂತಹ ಎಂ ಗೋಪಾಲಕೃಷ್ಣ ಅಡಿಗರು ಕಾವ್ಯ, ಕಾದಂಬರಿ, ವಿಮರ್ಶೆ, ಅನುವಾದ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ್ದಾರೆ. ಕೇವಲ ಭಾವನಾತ್ಮಕ ಕವಿತೆಗಳಲ್ಲದೆ ಆಧುನಿಕ ಜಟಿಲತೆ, ಮನುಷ್ಯನ ಅಂತಸತ್ವ, ಅಸ್ತಿತ್ವದ ಹುಡುಕಾಟ, ಹೋರಾಟ ಇವರ ಕವನಗಳಲ್ಲಿ ಕಾಣಬಹುದು. ಇವರ ರಚನೆಯ ಕವಿತೆಯೊಂದನ್ನು ಅಮೆರಿಕ ಅಮೆರಿಕ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ. ಮನೋಮೂರ್ತಿಯವರ ಸ್ವರ ಜೋಡಣೆಯಲ್ಲಿ ಮೂಡಿಬಂದಿರುವ ಈ ಗೀತೆಯನ್ನು ಹಾಡಿದ್ದಾರೆ ರಾಜು ಅನಂತಸ್ವಾಮಿ ಮತ್ತು ಸಂಗೀತಕಟ್ಟಿಯವರು.

ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಚಿತ್ರಚೈತ್ರ, ನಿಮ್ಮ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಕನ್ನಡದ ಮತ್ತೋರ್ವ ಶ್ರೇಷ್ಠ ಸಾಹಿತಿಗಳೆಂದರೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು. ನವ್ಯ ಕವಿತೆ, ವಿಮರ್ಶೆ, ಅನುವಾದ ಕೃತಿಗಳು, ಮಕ್ಕಳಿಗಾಗಿ ಗೀತೆಗಳ ರಚನೆಯ ಮೂಲಕ ಹಲವಾರು ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ. ನನ್ನ ಇನಿಯನ ನೆಲೆಯ ಬಲ್ಲೆ ಏನು, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಎಲ್ಲಿ ಜಾರಿತೋ ಮನವು, ಎಲ್ಲೇ ಮೀರಿತು, ಎಲ್ಲ ನಿನ್ನ ಲೀಲೆ ತಾಯೇ, ಹೀಗೆ ಹಲವಾರು ಭಾವಗೀತೆಗಳು ಅಪಾರ ಜನಪ್ರಿಯತೆಯನ್ನು ಗಳಿಸಿವೆ. ಇವರ ರಚನೆಯಲ್ಲಿರುವ ಗೀತೆಯೊಂದನ್ನು ಸ್ಪಂದನಾ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ. ಮೂಡಿ ಬರ್ತಾ ಇದೆ ಪಿ ಸುಶೀಲಾ ಅವರ ಸ್ವರದಲ್ಲಿ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಎಚ್ಎಸ್ವಿ ಎಂದೇ ಪ್ರಖ್ಯಾತರಾಗಿರುವ ಮತ್ತೋರ್ವ ಶ್ರೇಷ್ಠ ಕವಿ ಎಂದರೆ ಡಾ ಎಚ್ಎಸ್ ವೆಂಕಟೇಶಮೂರ್ತಿಯವರು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ತೂಗು ಮಂಚದಲ್ಲಿ ಕೂತು ಹುಚ್ಚು ಕೋಡಿಯ ಮನಸ್ಸು, ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಇಷ್ಟು ಕಾಲ ಒಟ್ಟಿಗಿತ್ತು, ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ. ಅಮ್ಮ ನಾನು ದೇವರಾಣೆ, ಹೀಗೆ ಹಲವಾರು ಕವಿತೆಗಳು ನಮ್ಮ ಬಹವಲ್ಲವರಿಯೊಳಗೆ ಹೊಳಹೊಕ್ಕಿ ಹೋಗಿವೆ. ಇವರ ರಚನೆಯ ಗೀತೆಯನ್ನ ಚಿನ್ನಾರಿಮುತ ಚಿತ್ರದಲ್ಲಿ ಬಳಸಲಾಗಿದೆ. ಸಿ ಅಶ್ವಥ್ ಅವರು ರಾಗ ಸಂಯೋಜನೆ ಮಾಡಿರುವ ಈ ಗೀತೆಯನ್ನ ಹಾಡಿದ್ದಾರೆ ಅಜಿತ್, ಬೇಬಿ ರೇಖಾ ಮತ್ತು ಸಂಗಡಿಗರು.

ಚಿತ್ರಚೈತ್ರ ಕಾರ್ಯಕ್ರಮದ ಕಡೆಯಲ್ಲಿ ಆಧುನಿಕ ಪ್ರೇಮಕವಿ ಎಂದೇ ಪ್ರಸಿದ್ಧರಾಗಿರುವ ಬಿಆರ್ ಲಕ್ಷ್ಮಣರಾವ್ ಅವರು ಭಾವನಾತ್ಮಕ ಕವಿತೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ಹಾಗೂ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅಮ್ಮ ನಿನ್ನ ಎದೆಹಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಸುಬಭಟ್ಟರ ಮಗಳೇ, ಜಾಲಿವಾರಿನಲ್ಲಿ ಕುಳಿತ ಪೋಲಿ ಗೆಳೆಯರು, ನಾನೊಂದು ಜೀವನದಿ, ಹೆಣ್ಣು ನನ್ನ ಹೆಸರು, ಹೀಗೆ ಹಲವಾರು ಕವಿತೆಗಳು ಜನಪ್ರಿಯವಾಗಿವೆ. ಇವರ ರಚನೆಯ ಗೀತೆಯೊಂದನ್ನು ಕೇಳೋಣ. ಆಕ್ಸಿಡೆಂಟ್ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಅವರು.

ಇದುವರೆಗೂ ಆಯ್ದ ಕನ್ನಡ ಕವಿಗಳ ಕವಿತೆಗಳನ್ನಾಧರಿಸಿದ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚೈತ್ರ ಮೂಡಿಬಂತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

0: ಗೊತ್ತಿದ್ದರೂ ಗಡಿಬಿಡಿ ಮಾಡುವ
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡುವ ಕಾರ್ಯಕ್ರಮ
2: ಒಗಟು ಚಿಗುಟು
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಬೇಡಿ
4: ಬನ್ನಿ ಒಗಟುಗಳನ್ನ ಬಿಡಿಸುವಲ್ಲಿ ಪಾಲ್ಗೊಳ್ಳಿ.
3: ಹಾಲು ಮೊಸರು ಮುಟ್ಟಲ್ಲ ಉಪ್ಪು ಹುಳಿಯ ತಿನ್ನಲ್ಲ ಜನ್ಮದುಪವಾಸಿ ಒಡನಾಡಿ ಯಾರು ಇಲ್ಲೇಡಿ.
5: ಪ್ರೀತಿಯ ಕೇಳುಗರಿಗೆಲ್ಲ ಒಗಟು ಜಿಗುಟು ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕರೆಗಳು ಸಾಕಷ್ಟು ಬರ್ತಾ ಇದೆ, ಕೇಳೋಣ ಯಾರು ಮೊದಲನೇ ಕರೆ ಮಾಡಿದ್ದಾರೆಂದು. ನಮಸ್ತೆ.
6: ಹಲೋ ಮೇಡಮ್. ನಮಸ್ತೆ.
5: ನಮಸ್ತೆ, ಯಾರಿದು?
6: ಮೇಡಮ್ ಅರ್ಕೋಡ್ ತಾಲೂಕು ಮಾರಿಯಳ್ಳಿಯಿಂದ ಮೇಡಮ್ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
5: ಮಧುಕುಮಾರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
6: ಥ್ಯಾಂಕ್ ಯು ಮೇಡಮ್. ಇದು ತುಂಬಾ ವರ್ಷಗಳಿಂದ ಬರ್ತಾ ಇದೆ ಕಾರ್ಯಕ್ರಮ ಇದು.
5: ಹೌದು,
6: ಮಧ್ಯ ಸ್ವಲ್ಪ ಸ್ಟಾಪ್ ಆಗಿತ್ತು ಅನ್ಸುತ್ತೆ. ತುಂಬಾ ಅತ್ಯಂತ ಹಳೆ ಕಾರ್ಯಕ್ರಮ ಇದು, ಬಿಟ್ಟು ಜಿಗಿಟ್ಟು ಅಂದ್ರೆ ಟಾಪ್ ಒನ್ ಇತ್ತು ಅವಾಗ ಕಾರ್ಯಕ್ರಮಗಳಲ್ಲಿ.
5: ತುಂಬಾ ಸಂತೋಷ ಕೇಳ್ತಾ ಇದ್ದೀರಾ.
6: ಅವಾಗ ರಾತ್ರಿ 8 ಗಂಟೆಗೆ, ಯಾವ್ದೋ ಒಂದು ವಾರ ನೆನಪಿಲ್ಲ, ಒಟ್ಟು ನೈಟ್ ಪ್ರಸರ್ ಆಗ್ತಿದ್ರು ರಾತ್ರಿ 8 ಗಂಟೆಗೆ. ಆವಾಗ ಯಾರಿದ್ರು ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಸರ್ ಇದ್ರು ಕಾರ್ಯಕ್ರಮ ನಡೆಸ್ಕೊಡ್ತಾ, ಮತ್ತೆ ಸಾಯಲಕ್ಷ್ಮಿ ಮೇಡಮ್ ಇದ್ರು.
5: ತುಂಬಾ ಸಂತೋಷ, ತುಂಬಾ ಹಳೆ ಕೇಳುಗರು ತಾವು.
6: ಹೌದು ಮೇಡಮ್, ಹೌದು.
5: ನಿಮ್ಗೆ ಒಗಟು ಈ ರೀತಿ ಇದೆ. ಆಕಾಶದ ಹಾಗೆ ಹಾರೋಡೋ ಅಪ್ಪಣ್ಣ, ಜುಟ್ಟು ಬಾಲ ಇದ್ರೆ ಉಳಿತಾನಣ್ಣ.
6: ಗಾಳಿಪಟ.
5: ಸರಿಯಾಗಿದೆ ನಿಮ್ಮ ಉತ್ತರ, ಧನ್ಯವಾದಗಳು ತಮ್ಗೆ.
6: ಥ್ಯಾಂಕ್ ಯು ಮೇಡಮ್.
5: ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ.
6: ಥ್ಯಾಂಕ್ ಯು ಮೇಡಮ್.
5: ನಮಸ್ತೆ.
7: ಹಲೋ, ನಮಸ್ಕಾರ.
5: ನಮಸ್ತೆ, ಯಾರಿದು?
7: ಇದು ಮೂಡಿಗೆರೆ ತಾಲೂಕು ನಿಡವಳಿಯಿಂದ ಐತಪ್ಪ ಮಾತಾಡ್ತಿರೋದು ಮೇಡಮ್.
5: ಐಕ್ಯಪ್ಪ.
7: ಐತಪ್ಪ.
5: ಐತಪ್ಪ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
7: ಓಕೆ, ಥ್ಯಾಂಕ್ ಯು.
5: ನಿಮ್ಗೆ ಒಗಟು ಈ ರೀತಿ ಇದೆ,
7: ಹೇಳಿ.
5: ಒಂದು ಮಡಕೆ, ಮಡಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ.
7: ಇದು ತೆಂಗಿನಕಾಯಿ.
5: ತುಂಬಾ ಸುಲಭವಾಗಿದೆ ಅಲ್ವಾ?
7: ಹೌದು, ಹೌದು.
5: ಸರಿಯಾಗಿದೆ ನಿಮ್ಮ ಉತ್ತರ, ಧನ್ಯವಾದಗಳು ತಮಗೆ.
7: ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.
5: ಧನ್ಯವಾದಗಳು. ನಮಸ್ತೆ. ನಮಸ್ತೆ.
8: ವಿಜಯಪುರದಿಂದ ಭರತ್ ಕುಮಾರ್ ಮೇಡಮ್ ಅವರ.
5: ವಿಜಯಪುರದಿಂದ ಭರತ್ ಕುಮಾರ್ ಅವರು. ಕಾರ್ಯಕ್ರಮವನ್ನ ಕೇಳ್ತಾ
8: ಇದ್ದೀರಾ?
5: ರೇಡಿಯೋ ಸೆಟ್ ಇಂದ ಸ್ವಲ್ಪ ದೂರ ಬಂದು ಮಾತಾಡಬೇಕು. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುತ್ತವೆ. ನವಿಲು. ತುಂಬಾ ಸುಲಭವಾಗಿದೆ ಒಗಟು. ಧನ್ಯವಾದಗಳು, ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.

ಕೆಕೆ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಗಳಲ್ಲಿರುವ ಅಣ್ಣ ತಂಗಿ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಗೀತೆಯ ಸಾಹಿತ್ಯ ಮತ್ತು ರಾಗ ಜೋಡಣೆ ಮಾಡಿದ್ದಾರೆ ಹಂಸಲೇಖ.

0: ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಒಗಟು ಜಿಗುಟು. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 245-258, ಮತ್ತೊಂದು 246-289. ಎಸ್ಟಿಡಿ ಕ್ರಮಾಂಕ 08-1-7-2. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಸ್ತೆ. ನಮಸ್ತೆ.
1: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ. ಯಾರಿದು
1: ಮೇಡಮ್? ಮೈಸೂರಿಂದ ಶಿವಣ್ಣ ಅಂತ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಶಿವಣ್ಣನವರು, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಧನ್ಯವಾದ.
0: ನಿಮ್ಗೆ ಒಗಟು ಈ ರೀತಿ ಇದೆ. ಜೋತಾಡೋ ಹಾವನ್ನ ಜಮ್ ಅಂತ ತಿಂತಾರೆ.
1: ಪಡವಲ್ಕಾಯಿ.
0: ಪಡವಲ್ಕಾಯಿ, ಸರಿಯಾಗಿದೆ ನಿಮ್ಮ ಉತ್ತರ. ಧನ್ಯವಾದಗಳು ತಮಗೆ.
1: ಧನ್ಯವಾದಗಳು.
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರಿದು
2: ಮೇಡಮ್? ನಾವ್ ಇಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ. ಗಂಗಪ್ಪ ಅಂತ.
0: ಗಂಗಪ್ಪನವರು ಗಂಗಾವತಿಯಿಂದ.
2: ಹೌದ್ರಿ ಮೇಡಮ್.
0: ನಿಮ್ಗೆ ಒಗಟು
2: ಹೇಳ್ರಿ ಮೇಡಮ್.
0: ತುಂಬಾ ಸುಲಭವಾಗಿದೆ,
2: ಹೇಳ್ರಿ ನೋಡೋಣ ಪ್ರಯತ್ನ ಮಾಡ.
0: ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ, ಯಾರಿದು?
2: ಹಸಿಮೆಣಸಿನಕಾಯಿ.
0: ಹೌದು, ಸರಿಯಾಗಿದೆ ನಿಮ್ಮ ಉತ್ತರ. ಧನ್ಯವಾದಗಳು ತಮಗೆ.
2: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ನಮಸ್ತೆ. ನಮಸ್ತೆ. ಒಗಟು ಜಿಗುಟು. ನಮಸ್ತೆ.
3: ಹಲೋ. ನಮಸ್ತೆ.
0: ಯಾರಿದು? ನಮಸ್ತೆ.
3: ನಮಸ್ತೆ ಮೇಡಮ್. ಕುಮಾರ್.
0: ಕುಮಾರ್ ಅವರು. ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ನಾವು ಬೇಲೂರಿಂದ ಮೇಡಮ್.
0: ಬೇಲೂರಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ?
3: ಕೇಳ್ತಾ ಇದ್ದೀನಿ ಮೇಡಮ್.
0: ನಿಮ್ಗೆ ಒಗಟು
3: ಹೇಳಿ ಮೇಡಮ್.
0: ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು? ತುಂಬಾ ಸುಲಭವಾಗಿದೆ. ಗೊತ್ತಾಗ್ತಿಲ್ವಾ? ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ನಮಸ್ತೆ. ನಮಸ್ತೆ.
4: ನಮಸ್ಕಾರ ಮೇಡಮ್.
0: ಯಾರಿದು?
4: ನಾನು ಬೇಲೂರಿಂದ ಮಹಾಲಿಂಗಪ್ಪ.
0: ಮಹಾಲಿಂಗಪ್ಪನವರು ಬೇಲೂರಿನಿಂದ. ಒಗಟನ್ನ ಬಿಡಿಸಿದ್ರ
4: ಮೇಡಮ್? ಇದು ಅದಕ್ಕೆ ಅನ್ನ ಮಾಡೋದು ಅಂತ ಹೇಳಿದಾರಲ್ಲ, ಇನ್ನೊಂದ್ಸತಿ ಹೇಳಿ ಮೇಡಮ್.
0: ಅನ್ನ ಮಾಡಲಿಕ್ಕೆ ಬಾರದಂತ ಅಕ್ಕಿ ಯಾವುದು?
4: ಅನ್ನನೇ ಮಾಡಕ್ ಬರಲ್ವ ಅಕ್ಕಿಗೆ? ಅಯ್ಯೋ ದೇವರೇ, ಯಾವ್ದಂತ ಗೊತ್ತಾಗ್ತಿಲ್ವಲ್ಲ ಮೇಡಮ್.
0: ಗೊತ್ತಾಗ್ತಿಲ್ವಾ?
4: ಇಲ್ಲ ಮೇಡಮ್, ಗೊತ್ತಾಗ್ತಾ ಇಲ್ಲ. ನಮ್ ಬೇಲೂರೇ ಮಾಡಿದ್ರೆ ಅವ್ರು ಹೇಳಿಲ್ಲ, ಈಗ ನಾನು ಹೇಳ್ತಾ ಇಲ್ಲ.
0: ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ಸುಲಭವಾಗಿದೆ. ಆಮೇಲೆ ಇದೇನಾ ಅಂತ ಅನ್ಕೊಳ್ತೀರಾ?
4: ಓಕೆ ಮೇಡಮ್, ತಿಳ್ಕೋಬೇಕಲ್ಲ, ಹೋಗ್ಲಿ ಹೇಳ್ತೀನಿ. ಆಯ್ತು ಮೇಡಮ್,
0: ಧನ್ಯವಾದಗಳು ತಮ್ಗೆ ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದ. ನಮಸ್ತೆ. ನಮಸ್ತೆ.
5: ನಮಸ್ತೆ ಮೇಡಮ್. ಮೇನಕಾ ನಟರಾಜ್.
0: ಮೇನಕಾ ನಟರಾಜ್ ಅವರು ಒಗಟನ್ನ ಬಿಡಿಸಿದ್ದಾರೆ, ತುಂಬಾ ಸುಲಭವಾಗಿದೆ. ಹೌದು, ಸರಿಯಾಗಿದೆ ನಿಮ್ಮ ಉತ್ತರ. ಧನ್ಯವಾದಗಳು ತಮಗೆ.

0: ಮೂಡಿ ಬರ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಒಗಟು ಜಿಗುಟು ನಿಮ್ಮ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಸ್ತೆ.
1: ನಮಸ್ತೆ.
0: ಯಾರಿದು?
1: ಇಲ್ಲಿ ಬಳುಪೇಟೆ ಹತ್ರ ಎಡೆಹಳ್ಳಿಯಿಂದ ಲತಾ ಅಂತ.
0: ಎರಡಹಳ್ಳಿಯಿಂದ ಲತಾ ಅವರು?
1: ಎಡೆಹಳ್ಳಿ.
0: ಎಡೆಹಳ್ಳಿಯಿಂದ?
1: ಹೌದು.
0: ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀವಿ.
0: ಮೊದಲ ಬಾರಿಗೆ ಕರೆ ಮಾಡಿರೋದಾ?
1: ಇಲ್ಲ, ಮಾಡ್ತಾ ಇರ್ತೀವಿ.
0: ಹೌದಾ? ನಿಮ್ಗೆ ಒಗಟು
1: ಹೇಳಿ.
0: ಊಟಕ್ಕೆ ಕುಳಿತವರು 12 ಜನರು, ಬಡಿಸುವವರು ಇಬ್ರು. ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು 12 ಜನಕ್ಕೂ ಬಡಿಸ್ತಾನೆ. ತುಂಬಾ ಸುಲಭವಾಗಿದೆ. ಕೇಳಿರ್ತೀರಿ ಬಹಳಷ್ಟು ಬಾರಿ.
1: ಕೇಳಿರ್ತೀವಿ, ಈಗ ಹೇಳಕ್ ಬತ್ತಾ ಇಲ್ಲ.
0: ಪ್ರಯತ್ನ ಮಾಡಿ.
1: ಇದು ಬಾಳದಿಲ್ಲೇನಾ?
0: ಇಲ್ಲ ಇಲ್ಲ
1: ಇಲ್ಲ.
0: ಗೊತ್ತಾಗ್ತಿಲ್ವಾ?
1: ಗೊತ್ತಾಗ್ತಿಲ್ಲ.
0: ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
1: ಸರಿ.
0: ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ಧನರಾಜ್.
0: ವಿಜಯಲಕ್ಷ್ಮಿ ಅವರು, ಒಗಟನ್ನ ಕೇಳಿಸ್ಕೊಂಡ್ರ?
2: ಗಡಿಯಾರನಾ ಮೇಡಮ್?
0: ಹೌದು, ಸರಿಯಾಗಿದೆ ನಿಮ್ಮ ಉತ್ತರ. ಧನ್ಯವಾದಗಳು ತಮಗೆ.
2: ಥ್ಯಾಂಕ್ ಯು ಮೇಡಮ್.

0: నమస్తే నమస్తే ఒకటి జిగుటూ
1: హలో నమస్తే మేడం, సాలిగ్రామ్ నుండి కుమారే గౌడ అంట.
0: కుమారే గౌడ అవరు నిమికి ఒకటు బంగారద గుబ్బి బాలదింద నీరు కుడియుత్తే.
1: బంగారద
0: గుబ్బి
1: గుబ్బి
0: బాలదింద నీరు కుడియుత్తే యావుదిదు?
1: బాలదింద నీరు కుడియుత్తే
0: ಗೊತ್ತಾಗ್ತಿಲ್ವಾ?
1: ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನ ಕೇಳ್ತಾ ಇರಿ.
1: ಆಯ್ತು.
0: ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ಯಾರಿದು?
2: ಪ್ರತಿಭಾ ಅಂತ. ಹಾಸನಿಂದ
0: ಪ್ರತಿಭಾ ಅವರು. ಒಗಟನ್ನ ಕೇಳಿಸ್ಕೊಂಡ್ರ?
2: ಇನ್ನೊಂದ್ಸಲ ಕೇಳಿ ಮೇಡಮ್.
0: ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತೆ.
2: ದೀಪ.
0: ಸರಿಯಾಗಿದೆ ನಿಮ್ಮ ಉತ್ತರ. ತುಂಬಾ ಸುಲಭವಾಗಿತ್ತಲ್ವಾ?
2: ಹೌದು ಮೇಡಮ್, ನೀವು ಅದ್ ಕೇಳಿದ್ರಲ್ಲ ಅದಕ್ಕೆ ಇನ್ನೊಂದ್ಸಲ ಕೇಳಿಯೋದಿದ್ದು ನನಗೆ ಕಂಫ್ಯೂಸ್ ಆಯ್ತು.
0: ಧನ್ಯವಾದಗಳು ತಮ್ಗೆ.
2: ಧನ್ಯವಾದಗಳು ಮೇಡಮ್.
0: ನಮಸ್ತೆ.
3: ನಮಸ್ತೆ ಮೇಡಮ್.
0: ಯಾರಿದು?
3: ನಾವು ಬೇಲೂರು ತಾಲೂಕು ಪಡವಳದಿಂದ ರೂಪ.
0: ರೂಪ ಅವರು. ನಿಮಗೆ ಒಗಟು
3: ಕೇಳಿ ಮೇಡಮ್.
0: ಯಾರು ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪನು ಹತ್ತುತ್ತಾನೆ?
3: ಇರುವೆ.
0: ತುಂಬಾ ಸುಲಭವಾಗಿದಾವೆ ಇವತ್ತು ಒಗಟುಗಳು.
3: ಹೌದು ಮೇಡಮ್, ನೀವು ಕೇಳೋ ಒಗಟು ಎಲ್ಲ ಫುಲ್ ಎಲ್ಲ ಸುಲಭವಾಗಿದೆ.
0: ಧನ್ಯವಾದಗಳು ತಮ್ಗೆ.
3: ನಿಮಗೂ ಧನ್ಯವಾದಗಳು ಮೇಡಮ್.
0: ನಮಸ್ತೆ.
4: ಹಲೋ
0: ನಮಸ್ತೆ.
4: ನಮಸ್ತೆ ಮೇಡಮ್. ಉಮಾ ಪುಟ್ರಾಜ್ ಮೇಡಮ್.
0: ಯಾಕೆ ಬೇಜಾರಲ್ಲಿ ಮಾತಾಡ್ತಾ ಇದ್ದೀರಾ? ಕರೆ ಸಿಕ್ಕಿದ್ದು ತಮ್ಗೆ ಖುಷಿ ಆಗ್ಲಿಲ್ವಾ?
4: ಇಲ್ಲ, ಖುಷಿ ಆಯ್ತು. ಇಷ್ಟೊತ್ತಕ್ಕ ಕಾಲ್ ಮಾಡ್ತಾ ಇದ್ದೆ, ಸಿಕ್ಕಿರ್ಲಿಲ್ಲ.
0: ನಿಮ್ಗೆ ಒಗಟು
4: ಹೇಳಿ.
0: ಕಾಸಿನ ಕುದುರೆಗೆ ಬಾಲದ ಲಗಾಮು.
4: ಕಾಸಿನ ಕುದುರೆಗೆ ಬಾಲದ ಲಗಾಮು. ತರಕಾರಿನ ಮೇಡಮ್ ಅದು?
0: ಇಲ್ಲ.
4: ಕಾಸಿನ ಕುದುರೆಗೆ
0: ಬಾಲದ ಲಗಾಮು.
4: ಬಾಲದ ಲಗಾಮು. ಸುಜಿದಾರ.
0: ಸರಿಯಾಗಿದೆ.
4: ಸರಿನಾ?
0: ಸರಿಯಾಗಿದೆ. ಸರಿಯಾದ ರೀತಿಯಲ್ಲಿ ಒಗಟನ್ನ ಬಿಡಿಸಿದಿರಿ. ಧನ್ಯವಾದಗಳು ತಮ್ಗೆ.
4: ಧನ್ಯವಾದಗಳು ಮೇಡಮ್.
5: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿರುವ ತವರಿಗೆ ಬಾತಂಗಿ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯ ಸಾಹಿತ್ಯ ಮತ್ತು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖ.

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮದೇ ಹಾಡು. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462898 ಎಸ್ಟಡಿ ಕ್ರಮಾಂಕ 08172. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ ಈ ಬೆಳಗ್ಗೆ 10:30

0: ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಗುಂಡೇಗೌಡನ ಕೊಪ್ಪಳದಿಂದ ಕಮಲಮ್ಮ.
0: ಕಮಲಮ್ಮನವರು, ನಿಮ್ಮದೇ ಕಡೆಯ ಕರೆ ಕಮಲಮ್ಮನವರೇ.
1: ಇಲ್ಲ ಮೇಡಮ್, ಮೊದಲಿಂದ ತಿಂದಕ್ಕಿಂತ ಇದ್ದೆ, ಈಗ ನೋಡೋಣ ಅಂತ ಟ್ರೈ ಮಾಡಿದ್ರೆ ಸಿಕ್ಬಿಡ್ತು.
0: ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಇದ್ರಾ?
1: ಕೇಳಿ ಮೇಡಮ್.
0: ನಿಮಗೆ ಒಗಟು. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ.
1: ಅನಾನಸ್ ಹಣ್ಣು ಮೇಡಮ್.
0: ಹೌದು, ಸರಿಯಾಗಿದೆ ನಿಮ್ಮ ಉತ್ತರ. ಧನ್ಯವಾದಗಳು ತಮಗೆ.
1: ನಿಮಗೂ ಧನ್ಯವಾದಗಳು ಮೇಡಮ್. ಇವತ್ತು ಕೇಳಿದವೆಲ್ಲವೂ ರಿಪೀಟ್ ರಿಪೀಟ್ ಆಗ್ತಿದೆ ಮೇಡಮ್.
0: ಹೌದಾ, ತುಂಬಾ ಸುಲಭವಾಗಿದೆ, ಬಹಳಷ್ಟು ಬಾರಿ ಬಂದಿರುವಂತದ್ದು.
1: ಕೇಳುಗರು
0: ಎಷ್ಟು ನೆನ್ಪಿಟ್ಕೊಂಡು ಸರಿಯಾಗಿ ಹೇಳ್ತೀರಾ ಅನ್ನುವಂತ ಒಂದು ಪ್ರಯತ್ನ, ಮರಳಿ ಪ್ರಯತ್ನ.
1: ಆಗ್ಲಿ ಮೇಡಮ್,
0: ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
2: ಹಲೋ.
0: ನಮಸ್ತೆ, ಯಾರಿದು?
2: ಶ್ರೀನಿವಾಸ ಅಂತ ಹೇಳಿದ ವಸಂತ್ ಕುಮಾರಿ ಮೇಡಮ್.
0: ವಸಂತ್ ಕುಮಾರಿ ಅವರು.
2: ಹೌದು ಮೇಡಮ್.
0: ನಿಮಗೆ ಒಗಟು. ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ.
2: ಬಿಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯನಾ?
0: ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ.
2: ಬೆಳ್ಳಿ ಸಮುದ್ರ ಕ್ಲೂ ಏನಾರು ಇದೆಯಾ ಮೇಡಮ್?
0: ತುಂಬಾ ಸುಲಭವಾಗಿದೆ.
2: ನಕ್ಷತ್ರನಾ?
0: ಇಲ್ಲ. ಇಡೀ ಜಗತ್ತನ್ನ ಹೇಗ್ ನೋಡ್ತೀರಿ ನೀವು?
2: ಚಂದ್ರ ಮೇಡಮ್, ಸೂರ್ಯ.
0: ಅಲ್ಲ, ನೀವು ಹೇಗ್ ನೋಡ್ತೀರಾ?
2: ಕಣ್ಣು.
0: ಕಣ್ಣು ಇದರ ಒಂದು ಉತ್ತರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
2: ಥ್ಯಾಂಕ್ ಯು ಮೇಡಮ್.
0: ಇದುವರೆಗೂ ಒಗಟು ಜಿಗುಟು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಪ್ರೀತಿಯ ಕೇಳುಗರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಶ್ರೋತೃಗಳಿಗೂ ಧನ್ಯವಾದಗಳು.

0: ಜಿಗಿಟೆನಿಸುವ ಒಗಟುಗಳನ್ನ ಬಿಡಿಸಿದ,
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡಿದ ಕಾರ್ಯಕ್ರಮ
2: ಒಗಟು ಜಿಗಿಟು ಇಲ್ಲಿಯವರೆಗೆ ಮೂಡಿ ಬಂತು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನಲ್ಲೇಡಿ.
0: ಆಸಕ್ತಿ ಕುತೂಹಲದಿಂದ ಭಾಗವಹಿಸಿದ ನಿಮ್ಮ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಸ್ಟುಡಿಯೋದಲ್ಲಿ ಸಮಯ 10:30 20 ಸೆಕೆಂಡುಗಳು. ಆತ್ಮೀಯ ಕೇಳುಗರಿಗೆಲ್ಲ ಅಶ್ವಿನಿ ಕಲ್ಲೂರ್ ಮಾಡುವ ನಮಸ್ಕಾರಗಳು.

ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕೋಡ್ 0817. ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ.

0: ಕೇಳುಗರೆ, ಕರೆಗಳು ಬರ್ತಾ ಇದೆ, ನೋಡೋಣ ನಮ್ಮ ಮೊದಲನೇ ಕರೆಯಲ್ಲಿ ಯಾರಿದ್ದಾರೆ ಅಂತ. ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಓಕೆ, ಥ್ಯಾಂಕ್ ಯು.
0: ಪರಿಚಯವನ್ನ ಮಾಡ್ಕೊಳ್ಳಿ.
1: ಮೂಡಿಗೆರೆ ತಾಲೂಕು ನಿರ್ವಹಣೆಯಿಂದ ಐತಪ್ಪ ಮಾತಾಡ್ತಿರೋದು ಮೇಡಮ್.
0: ಐತಪ್ಪ ಅವರು ಏನ್ ಮಾಡ್ತಾ ಇರೋದು? ಐತಪ್ಪ ಅವರು,
1: ನಾವು ಮನೆಯಲ್ಲಿ ಇರೋದು ಮೇಡಮ್. ಮನೆಯಲ್ಲಿ
0: ಅಲ್ಲ, ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ?
1: ಕೆಲಸ ಇವಾಗ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇರ್ತೀವಿ.
0: ಅಲ್ಲ, ಕೃಷಿಕರ ಅಥವಾ ಬೇರೆ ಇನ್ನೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದು.
1: ಕರ ಏನಲ್ಲ ಮೇಡಮ್, ಏನಾದ್ರೂ ಸೇವೆ ಇಲ್ಲ. ಮನೆಯಲ್ಲಿ ಇರೋದು.
0: ಆಯ್ತು, ಯಾವ ಗೀತೆ ಬೇಕು?
1: ಬ್ಲೈಂಡ್ ಆಗಿರೋದ್ರಿಂದ.
0: ಹೌದಾ?
1: ಹೌದೌದು.
0: ಹಾ ಹಾ ಹಾ, ಆಯ್ತು. ಯಾವ ಗೀತೆ ಬೇಕು?
1: ಅದು ನಮಗೆ ಸ್ವಾತಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿದಂತ ಪರದೆ ಎತ್ತಿ ಪನ್ನೀರಚೆಲ್ಲಿ ಹಾಡನ್ನು ಪ್ರಸಾರ ಮಾಡಿ ಮೇಡಮ್.
0: ಆಯ್ತು, ಪ್ರಸಾರ ಮಾಡ್ತೀವಿ. ಹಾಸನ ಆಕಾಶವಾಣಿ ರೇಡಿಯೋ ಕಾರ್ಯಕ್ರಮಗಳೆಲ್ಲ ಕೇಳ್ತೀರಾ?
1: ಹಾಸನ ಆಕಾಶವಾಣಿ ನಾನು ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾನೆ ಇರ್ತೀನಿ ಮೇಡಮ್.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ?
1: ತುಂಬಾ ಇಷ್ಟ ಇದೆ, ಕರೆಗೊಂದು ಗೀತೆ, ಫೋನಿಂಗ್ ಚಿತ್ರ ಗೀತೆ, ಆಮೇಲೆ ಒಳಗಡೆ ಟಿಕೆಟ್, ಆಮೇಲೆ ಉಳಿದ ಕಾರ್ಯಕ್ರಮಗಳು ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ.
0: ಲೈವ್ ಪ್ರೋಗ್ರಾಮ್ ಮಾತ್ರ ಇಷ್ಟಪಡ್ತಿದ್ದೀರಾ?
1: ಇಲ್ಲ, ಕೆಲವೊಂದು ಕಾರ್ಯಕ್ರಮ ಒಳ್ಳೆ ಬೇರೆ ಬೇರೆ ಕಾರ್ಯಕ್ರಮ ಕೇಳ್ತಿರ್ತೀವಿ. ಕೃಷಿ ಕಾರ್ಯಕ್ರಮದಲ್ಲಿ ಇದೆಲ್ಲ ಕಿಸನ್ ವಾಣಿ ಅದೆಲ್ಲ ಕೇಳ್ತಿರ್ತೀವಿ ಮೇಡಮ್.
0: ಆಯ್ತು, ಹೀಗೆ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳಿ ಹಾಗೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತೀವಿ.
1: ಇನ್ನೊಂದು ರಿಕ್ವೆಸ್ಟ್ ಮೇಡಮ್
0: ಹೇಳಿ.
1: ಇದು ನಾವು ಈಗ ವಾಟ್ಸಪ್ ಮಾಡಿ ನಿಮ್ಮದು ಈಗ ನಿಮ್ಮ ಸಂದೇಶ ಮೇಘ ಸಂದೇಶ ಇದೆಯಲ್ಲ, ಅದಕ್ಕೆ ಕೀಪ್ಯಾಡ್ ಅಲ್ಲಿ ಸಂದೇಶ ಕಳಿಸಿದ್ರೆ ನೀವು ತೆಗಿಯೋದಿಲ್ಲ ಮೇಡಮ್?
0: ವಾಟ್ಸಪ್ ಅಲ್ಲೇ ಸಂದೇಶಗಳು ಜಾಸ್ತಿ ಬಂದಿರುತ್ತೆ, ಹಾಗಾಗಿ ಮತ್ತೆ ರ್ಯಾಂಡಮ್ ಆಗಿ ಯಾವ ಮೆಸೇಜ್ ಸಿಗುತ್ತೆ ಅದನ್ನ ತಗೋತೀವಿ. ಅಥವಾ ಅವ್ರ ನಂಬರ್ ಅಥವಾ ಅವರನ್ನ ನೋಡಿ ಯಾರು ಮಾಡಿದ್ದಾರೆ ಅಂತ ಖಂಡಿತ ಇಲ್ಲ. ರ್ಯಾಂಡಮ್ ಆಗಿ ಯಾವ ಮೆಸೇಜ್ ತಕ್ಷಣ ಬರುತ್ತೆ ಆ ಮೆಸೇಜ್ ಅನ್ನ ಓದ್ತೀವಿ. ಖಂಡಿತ ನೀವು ಕೀಪ್ಯಾಡ್ ಅಲ್ಲಿ ಟೆಕ್ಸ್ಟ್ ಮೆಸೇಜ್ ಅನ್ನ ಕೂಡ ಮಾಡಿ ಅದರಲ್ಲೂ ಕೂಡ ನೋಡ್ಬಿಟ್ಟು ಪ್ರಸಾರ ಮಾಡ್ತೀವಿ.
1: ಅದೇ ನಾವು ಕೀಪ್ಯಾಡ್ ಅಲ್ಲಿ ಒಂದ್ ಎರಡು ಮೂರು ಬಾರಿ ಸಂದೇಶ ಕಳಿಸಿದೀವಿ ಮೇಡಮ್.
0: ಇಲ್ಲ, ಆಯ್ತು. ಟೆಕ್ಸ್ಟ್ ಮೆಸೇಜ್ ಅಲ್ಲೂ ಕೂಡ ನಿಮ್ಮ ಮೆಸೇಜ್ ಅನ್ನ ನೋಡ್ಬಿಟ್ಟು ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಹೀಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ, ಥ್ಯಾಂಕ್ ಯು ಮೇಡಮ್.

ಶ್ರೀರಂಗ ಅವರ ಸಾಹಿತ್ಯ, ಎಂಎಂ ಕೀರವಾಣಿ ಅವರ ಸಂಗೀತವಿರುವ ಸ್ವಾತಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ನಮಸ್ತೆ.
4: ನಮಸ್ಕಾರ ಮೇಡಮ್.
3: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿದು, ಪರಿಚಯನ ಮಾಡ್ಕೊಳ್ಳಿ.
4: ನಾನು ಬೇಲೂರಿಂದ MP ಮಹಾಲಿಂಗಪ್ಪ ಅಂತ ಮೇಡಮ್.
3: ಮಹಾಲಿಂಗಪ್ಪ ಅವರು?
4: ಹೌದು ಮೇಡಮ್.
3: ಯಾವ ಗೀತೆ ಬೇಕು
4: ಮೇಡಮ್? ಶರಪಂಜರ ಚಿತ್ರದಿಂದ 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆಯನ್ನ ಹಾಡಿನ ನಮ್ಮ ಅಜ್ಜಾಜಿ ಕೇಳ್ಬೇಕಂತೆ. ಅವ್ರ ಹೆಸರು ಚಿಕ್ಕಣ್ಣ ಮತ್ತು ದೊಡ್ಡಕ್ಕ ಅಂತ ಮಾಳಗೆರೆ ತೋಟದಲ್ಲಿ ಕಾಯ್ತಾ ಇದಾರೆ. ದಯವಿಟ್ಟು ಪ್ರಸಾರ ಮಾಡಿ ಮೇಡಮ್
3: ಅವ್ರಿಗಾಗಿ ಈ ಗೀತೆ.
4: ಹೌದು ಮೇಡಮ್.
3: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕೇಳಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
4: ಸಂತೋಷ ಮೇಡಮ್. ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ನಮಸ್ತೆ.
2: ನಮಸ್ತೆ.
1: ರೇಡಿಯೋ ಸೆಟ್ಟಿಂದ ದೂರ ಬಂದು ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ.
2: ಹೇಳಿ ಮೇಡಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಚಯವನ್ನ ಮಾಡ್ಕೊಳ್ಳಿ, ಯಾರಿದು?
2: ಶ್ರೀನಿವಾಸ್ ಅಂತ ಎಳ್ಳಂಬಳಸ ಮೇಡಮ್.
1: ಶ್ರೀನಿವಾಸ್ ಎಲ್ಲಿಂದ ಅಂತ ಹೇಳಿದ್ರೆ? ಊರು
2: ಎಳ್ಳಂಬಳಸೆ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಎಳ್ಳಂಬಳಸೆ ಮೇಡಮ್.
1: ಹೌದಾ? ಯಾವ ಗೀತೆ ಬೇಕು ಶ್ರೀನಿವಾಸ್ ಅವರಿಗೆ?
2: ಗರುಡರೇಖೆ ಚಿತ್ರದಿಂದ ಬಾ ರವಿ ಜಾರಿದ ಶಶಿ ಮುಡಿದ ಸಾಂಗ್ ಇದೆಯಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಾಡಿರೋದು. ಆ ಸಾಂಗ್ ತುಂಬಾ ಇಷ್ಟ ಆಗಿದೆ, ಸಾಂಗ್ ಪ್ರಸಾರ ಮಾಡಿ ಮೇಡಮ್.
1: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗುತ್ತೆ, ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಓಕೆ, ಥ್ಯಾಂಕ್ ಯು ಮೇಡಮ್.

ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗರುಡರೇಖೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನು ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿ ಇರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಯ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನೋಡೋಣ ಯಾರಿದ್ದಾರೆ ನಮ್ಮ ಮುಂದಿನ ಕರೆಯಲ್ಲಿ ಅಂತ. ನಮಸ್ತೆ.
4: ಹಲೋ.
3: ನಮಸ್ತೆ.
4: ನಮಸ್ತೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
3: ಸುಬ್ರಹ್ಮಣ್ಯ ಅವ್ರಿಗೆ ಯಾವ ಗೀತೆ ಬೇಕು
4: ಮೇಡಮ್? ನಮಗೆ ಕನಸುಗಾರ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಮಂಜುಳಾ ಗುರುರಾಜರ ಹಾಡಿರೋದು ಓಂ ನಮಃ ಓ ಪ್ರೇಮ ಒಂದಾಗಿತೆ ಓ ಪ್ರೇಮ. ಒಳಗೆ ಎಷ್ಟು ಹನಿದೆ ಹೇಳು. ಈ ಗೀತೆ ಬೇಕಾಗ್ತದೆ ಮೇಡಮ್?
3: ಯಾಕೆ ಇಷ್ಟ ಆಗುತ್ತೆ ಈ ಗೀತೆ
4: ಮೇಡಮ್? ಅದ್ರಲ್ಲಿ ಎರಡು ಸಾಲು ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ಇದ್ರಲ್ಲಿ ಒಂದು ಹೃದಯದ ಒಳಗೆ ಎಷ್ಟು ಹನಿದೆ ಹೇಳು, ಒಂದು ಒಂದು ಮೋಡದ ಒಳಗೆ ಎಷ್ಟು ಹನಿ ಇದೆ ಹೇಳು ಅಂತ ಇದೆಯಲ್ಲ ಮೇಡಮ್, ಆ ಸಾಲು ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ಕೆ ಕಲ್ಯಾಣ ಅವರ ಇರೋದು.
3: ಹೌದು, ಕೆ ಕಲ್ಯಾಣ ಅವರ ಸಾಹಿತ್ಯ ಇದೆ. ಒಟ್ಟಿನಲ್ಲಿ ನಿಮ್ಗೆ ಹಾಡು ಇಷ್ಟ ಆಗಿದೆ, ನಿಮ್ಗಾಗಿ ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ.
4: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.

ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಸಮಯ 11:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಶಾನ್ ಮತ್ತು ಗಾಯತ್ರಿ ಅಯ್ಯರವರು ಹಾಡಿರುವ ಸಲಾಂ ನಮಸ್ತೆ ಚಿತ್ರದ ಗೀತೆಯನ್ನು ಜೈದೀಪ್ ಅವರು ಗೀತೆಯನ್ನು ಬರೆದು ವಿಶಾಲ್ ಶೇಖರ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಕೇಳುಗರೆ, ಈ ಬೆಳಗ್ಗೆ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ವರಮೂರ್ತಿ ಮತ್ತು ಸಂಗಡಿಗರಿಂದ ನಾದಸ್ವರವಾದನವನ್ನು ಕೇಳಲಿದ್ದೀರಿ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ. ನಂತರ ಎನರ್ಜಿ ಬೂಸ್ಟರ್ ಕುರಿತು ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಮಹತ್ವ ಕುರಿತು ಡಾ ಲಕ್ಷ್ಮೀನಾರಾಯಣ ಶೆಣ್ಣಯ್ಯವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಹಾಸನ ಆಕಾಶವಾಣಿಯಿಂದ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಕುಮಾರ್ ಸಾನು ಮತ್ತು ಸಾಧನಾ ಸರ್ಗಮ್ ಅವರು ಹಾಡಿರುವ ದೀವಾನಾ ಚಿತ್ರದ ಈ ಗೀತೆಯನ್ನು. ಸಮೀರ್ ಅವರ ಸಾಹಿತ್ಯ, ನದೀಂ ಶ್ರವಣ್ ಅವರ ಸಂಗೀತವಿದೆ.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮುಸ್ಕಾನ್ ಚಿತ್ರದ ಗೀತೆಯನ್ನು. ಸಮೀರ್ ಅವರು ಗೀತೆಯನ್ನು ಬರೆದು ನಿಖಿಲ್ ವಿನಯ್ ರಾಗ ಸಂಯೋಜನೆ ಮಾಡಿದ್ದಾರೆ. ಗೀತೆಗೆ ಧನಿಯಾಗಿದ್ದಾರೆ ಅಲ್ಕಾ ಯಾಜ್ಞಿಕ್ ಮತ್ತು ಉದಿತ್ ನಾರಾಯಣ್.
1: जाने मन चुपके चुपके सारी दुनिया से छुपके तुमने ऐसी बात कही दिल मेरा खो गया.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15ಕ್ಕೆ ಭಾವಗೀತೆಗಳು, 6:50ಕ್ಕೆ ಕೃಷಿರಂಗ. ಇದರಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8 ಗಂಟೆಗೆ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30ಕ್ಕೆ ಗಜಲ್ಸ್, 9:30ಕ್ಕೆ ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಚಿತ್ರ ಸಿಪಾಯಿ ಪ್ರಸಾರವಾಗಲಿದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದಿಲ್ವಾಲೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
3: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು.

11:30 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಿ ವರಮೂರ್ತಿ ಅವರು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ಆರಂಭಕ್ಕೆ ಕೇಳಿ ತ್ಯಾಗರಾಜರ ಕೃತಿ ಝೇಂಕಾರ ಧ್ವನಿರಾಗ ಆದಿತಾಳದಲ್ಲಿಯೇ.

ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 21/6/2026 ನಡೆಯುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ 19ನೆಯ ತಾರೀಕು ಬೆಳಗ್ಗೆ 7:45 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಮತ್ತು ದಿನಾಂಕ 21/6/2026 ಬೆಳಗ್ಗೆ 7 ಗಂಟೆಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ವರಮೂರ್ತಿ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮುತ್ತಯ್ಯ ಭಾಗವತರವರ ಕೃತಿ ವಿಜಯನಾಗರಿ ರಾಗ ಆದಿತಾಳದಲ್ಲಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಿ ವರಮೂರ್ತಿ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ

ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸ್ಯಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 12 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ, ಆಹಾರ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ ಸಿಎಸ್ಐಆರ್ ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಶೇಕಡ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಗುಂಡ್ಲೋದ್ಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲೋದ್ಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
0: ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ 2ನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನ್ನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 ಬೆಳಿಗ್ಗೆ 6 ಗಂಟೆಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗ ಹಿರೇಮಠ ಅವರು. ನಂತರ ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ಅವರು.
1: ಶಬ್ದಗಾರುಡಿಗ, ವರಕವಿ, ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲಾ ಪ್ರಸಿದ್ದರಾದ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಇವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ ಬೇಂದ್ರೆ. ಇವರ ಮನೆತನದ ಮೂಲ ಹೆಸರು ಬೇಂದ್ರೆ ಎಂದಿತ್ತು. ಕಾರಣ ಇದೇ ಮುಂದೆ ಬೇಂದ್ರೆ ಎಂದಾಯಿತು. ದರಾ ಬೇಂದ್ರೆ ಅವರು ತಮ್ಮ ಜೀವನದುದ್ದಕ್ಕೂ ನೋವನ್ನೇ ಉಂಡವರು. ತುಂಬಾ ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದ ಇವರು 1924 ತಾಯಿಯನ್ನು ಕಳೆದುಕೊಂಡರು. ಹೀಗಾಗಿ ಬೇಂದ್ರೆಯವರಿಗೆ ಸಾವು ನೋವುಗಳು ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡು ಅವರ ಕಾವ್ಯದಲ್ಲಿ ನಲಿವು ಲಯವಾಗಿ ಬೆರಗಾಗಿ ವಿಡಂಬನೆಯಾಗಿ ಒಡಮೂಡಿರುವುದನ್ನು ಕಾಣುತ್ತೇವೆ. ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂಬ ಸಾಲುಗಳ ಮೂಲಕ ಬೇಂದ್ರೆ ತಮ್ಮ ನೋವನ್ನು ವಾಚಕರಿಗೆ ತಿಳಿಸಲು ಬಯಸಿದ್ದಾರೆ. 1921 ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು. 1922 1981 ತನಕ ಸಾಹಿತ್ಯ ಕೃಷಿ ನಡೆಸಿದ ವರಕವಿ ಬೇಂದ್ರೆಯವರಿಗೆ 1974 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು.

0: ಕಣಿನ.
1: ತಮ್ಮ ಅಮೂಲ್ಯವಾದ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಲೋಕವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಬೇಂದ್ರೆಯವರದು. ಬೇಂದ್ರೆಯವರು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಮ್ಮ ಅಜ್ಜಿ ಗೋದುಬಾಯಿ ಮತ್ತು ತಾಯಿ ಅಂಬಿಕೆ ಇವರುಗಳ ಮಮತೆ ವಾತ್ಸಲ್ಯಗಳಲ್ಲೇ ಬೆಳೆದರು. ತಾಯಿಯ ಪ್ರೀತಿ ವಾತ್ಸಲ್ಯಗಳು ಈ ಕಾವ್ಯಧಾರೆಯ ಮೂಲವಾಯಿತು. ಬಡತನದ ಬೇಗೆಯನ್ನು ಮಗನಿಗೆ ತಟ್ಟದಂತೆ ಇವರ ತಾಯಿ ಇವರ ಬದುಕಿಗೆ ಆಸರೆಯಾಗಿ ಇವರ ಕವನಗಳಿಗೆ ಸ್ಫೂರ್ತಿಯಾಗಿ ನಿಂತರು. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರ ದೀಜಗ ಎನ್ನುವ ಸಾಲುಗಳು ಮಾತೃತ್ವದ ಬಿಂಬವಾಗಿವೆ. ತಾಯಿ ಪಾರ್ವತಿ ಅಂಬಿಕೆ ಎಂಬ ಕವನದಲ್ಲಿ ಆ ತಾಯಿ ಮಾತಾಯಿ ಈ ಬಾಯಿಯ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು ಎನ್ನುತ್ತ ತಾಯಿಯನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಹೆಣ್ಣು ಎನ್ನುವ ಮಾತು ತಾಯಿ ಎನ್ನುವ ಮಾತು ಎರಡಲ್ಲ, ಒಂದೆಂದು ತಿಳಿಸಿದಳು ಎಂಬ ಸಾಲುಗಳ ಮೂಲಕ ಪಂಚದ ಪ್ರತಿ ಹೆಣ್ಣಿನಲ್ಲೂ ಮಾತೃಭಾವವನ್ನು ಕಾಣಲು ಅನುಕೂಲ ಮಾಡಿಕೊಟ್ಟವಳು ಎಂದು ಅಂಬಿಕೆಯನ್ನು ನೆನೆದಿದ್ದಾರೆ. ಮುದ್ದಿನೊಡನೆ ಮುದ್ದು ಮಾತು ಕಲಿಸಿ ಉಲಿಸಿ ನಲಸಿದೆ, ನಿನ್ನ ತಿಳಿ ಸಲಿಸಿದೆ ಎಂದು ತಾಯಿ ಎಂಬ ಕವನದಲ್ಲಿ ತಾಯಿಯ ಎದೆಹಾಲಿನೊಂದಿಗೆ ತಮ್ಮ ಜ್ಞಾನವನ್ನು ಧಾರೆಯರ್ದ ಸ್ಮರಣೆ ಇದೆ. ನೀ ಮೈಯನ್ನೊಂದೇ ರೂಪಿಸಿದೆಯೇನು, ಬಸಿರಲ್ಲಿ ರಕ್ತ ಸುರಿದು ಹಸಿದಿರುವ ಆಯ್ಗೆ ನೀ ತಾಯಿಯ ಬಂದೆ, ಹಾಲಾಗಿ ಎದೆಗೆ ಹರಿದು ಹಸು ಕರುವಿಗಾಗಿ ನಡೆವಂತೆ ದುಡಿದೆ, ನಡೆಗಳಿಸಲೆಂದು ದುಡಿಸಿ

ಮುತ್ತಿಟ್ಟು ತುಟಿಗೆ ಮುದ್ದಾದ ಮಾತ ಮುದ್ರಿಸಿದೆ ಮನವ ನುಡಿಸಿ ಎಂಬ ಸಾಲುಗಳು ತಾಯಿಯ ಕೃಪೆಯನ್ನು ಸ್ಮರಿಸುವ ಇವು ತಾಯಿಗೆ ಪ್ರಾರ್ಥನೆ ಎಂಬ ಕವನದ ಸಾಲುಗಳಾಗಿವೆ. ನವಮಾಸಗಳನ್ನು ಹೊತ್ತು ಹೆತ್ತ ತಾಯಿಯನ್ನು ತಾಯಿಗಿಂತ ಯಾರು ಹೆಚ್ಚು, ಬಸಿ ಹುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ, ಬೇನೆ ತಿಂದು ಬಳಲಿ ಹೊತ್ತು, ನಕ್ಕರಾರು ನನ್ನ ಚಿನ್ನ, ಹೀಗೆ ಸ್ಮರಿಸುತ್ತಾ ತಾಯಿಗಿಂತ ಯಾರು ಹೆಚ್ಚು ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ನಮ್ಮ ಕಾವ್ಯ ಸೃಷ್ಟಿಯೆಲ್ಲವೂ ತಾಯಿಯ ಕೃಪೆ ಎನ್ನುವುದನ್ನು ಅಂಬಿಕಾತನೆ ದತ್ತ ಎಂಬ ಕವನದ ಸಾಲುಗಳಾದ ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತು ದಿತ್ತನು, ಜನುಮದೊಂದು ಪಾಡು ಹಾಡುವಾಗಿ ಮೂಡಿತು, ನನ್ನ ಕೊರಳು ಹಾಡಿತು, ಇವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಇದೆ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರೆ ದೀಜಗ ಎಂದು ಹಾಡುವುದರ ಮೂಲಕ ತಾವು ಕವಿಯಾಗಲು ತಮ್ಮ ಮಾತೆಯೇ ಕಾರಣ ಎಂದಿದ್ದಾರೆ. ಕಾವ್ಯರಸಲು ಕೂಡ ಜ್ಞಾನದ ಬೆಳಕನ್ನು ಪಡೆದುಕೊಂಡಿದ್ದು ಮಾತೆ ಅಂಬಿಕೆಯಿಂದಲೇ ಎನ್ನುವುದನ್ನು ಅಂಬಿಕೆಯ ಗರ್ಭ ತುಂಬಿದ ಬೆಳಕ, ಸೂರ್ಯನ ಝಳಕ, ದತ್ತಮಿಂದ ಎಂದು ಹಾಡಿದ್ದೆ. ಒಮ್ಮೆ ಬೇಂದ್ರೆಯವರು ಬಾಲ್ಯದಲ್ಲಿ ಹಾಲಗೇರಿ ಕೆರೆಯಲ್ಲಿ ಮುಳುಗಿದಾಗ ಇವರ ತಾಯಿ ಅಂಬಿಕೆಯವರು ತಮ್ಮ ಪ್ರಾಣವನ್ನೇ ಇಟ್ಟು ಇವರನ್ನು ರಕ್ಷಿಸಿದರು. ಆ ಕ್ಷಣಗಳನ್ನು ಮುಟುಗಿಯೊಳಗ ಹಿಡಿದ ಅರಿವಿ, ತಾಯಿಗಿತ್ತು ಗಾಳಿಯ ಪರಿವಿ, ಹಿಗ್ಗು ಹರವಿ ಹರವಿ, ತೋರಿತಿತ್ತು ಭಿನ್ನಾಣದ ಬೆಡಗು ಎಂದು ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಅಸ್ತಿತ್ವ, ವ್ಯಕ್ತಿತ್ವ ಮತ್ತು ಕಾವ್ಯತಳು ತಮ್ಮ ತಾಯಿಯಿಂದಲೇ ಬಂದವುಗಳಾಗಿವೆ ಎನ್ನುವುದು ಬೇಂದ್ರೆಯವರ ನಂಬಿಕೆಯಾಗಿತ್ತು. ನೀನೇ ನನ್ನ ಪಡದಿ, ನೀನೇ ನನ್ನ ಹಡದಿ, ಕ್ಷೀರಸಾಗರ ಕಡದಿ, ಬೆಣ್ಣೆಯಾಗಿ ಎದ್ದಾರೆ. ಬೇಂದ್ರೆಯವರಿಗಿದ್ದ ಕಡುಬಡತನದಿಂದ ತಮಗೆ ಬೇಕಾದ ಗ್ರಂಥಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಇವರ ತಾಯಿಯವರು ತಮ್ಮ ಚಿನ್ನದ ಉಂಗುರವನ್ನೇ ಕೊಟ್ಟರು. ಇದು ಬೇಂದ್ರೆಯವರು ತಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಪರಿಣಮಿಸಿತು. ಕಾರಣ ತಾಯಿಯ ಬಗೆಗಿನ ಪ್ರೀತಿ ಭಕ್ತಿ ಇನ್ನೂ ಹೆಚ್ಚಿತು. ತಾಯಿಯ ಅಂತರಾಳ ಏನು ಎನ್ನುವುದನ್ನು ಅಯ್ಯೇ ತಾಯಿನೊಂದೇ, ಕೈಯೆಯೇ ಸತ್ತೇ ಎಂದೇ, ಚಿಂತ್ಯಾಕೋ ನನ್ನ ಬಾಳ ಅಂತಾವ ಅಂತರಾಳ ಎಂದು ತೇಲಾಡುವಾಗ ಎನ್ನುವ ಕವನದಲ್ಲಿ ಹಾಡಿದ್ದಾರೆ. ಯಾವ ವ್ಯಕ್ತಿಯೇ ಆಗಲಿ ತನಗೆ ನೋವು ದುಃಖವಾದಾಗ ತನ್ನ ಹೆತ್ತ ತಾಯಿಯನ್ನೇ ನೆನೆಯುತ್ತಾನೆ, ಅವಳಿಂದ ಸಾಂತ್ವನವನ್ನು ಬಯಸುತ್ತಾನೆ, ಅವಳು ಕಾಪಾಡಿಯೇ ಕಾಪಾಡುತ್ತಾಳೆ ಎಂದು ಬಲವಾಗಿ ನಂಬುತ್ತಾನೆ ಎನ್ನುವುದನ್ನು ಆತಾಳ ಕಂಡರೇನು, ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಎನ್ನುವ ಸಾಲುಗಳು ಹೇಳುತ್ತವೆ. ತಮ್ಮ ಬಾಲ್ಯಕಾಂಡ ಕವನದಲ್ಲಿ ತಾಯಿ ಅಂಬಿಕೆಯನ್ನು ಸಂತೋಷವಾಗಿರಿಸಲು ತಾವು ಪಡುತ್ತಿದ್ದ ಶ್ರಮವನ್ನು ಹೀಗೆ ಹೇಳಿದ್ದಾರೆ. ಗೀತ ಗೋವಿಂದವ ಹಾಡಿ ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಮರುಳಾದೆನು, ಗಂಗಾಲಹರಿಯ ಮೆಚ್ಚಿ ಏನೋ ದಾಟಿಯ ಹಚ್ಚೆ ತಾಯಿಗೆ ಸಂತೋಷ ತರುತ್ತಿದ್ದನು ಎಂದು ತಿಳಿಸಿದ್ದಾರೆ. ಬೇಂದ್ರೆಯವರು ಕೇವಲ ತಮ್ಮ ತಾಯಿಯನ್ನು ಮಾತ್ರ ನೆನೆಯದೆ ಇಡೀ ಸ್ತ್ರೀಕುಲವನ್ನೇ ತಾಯಿ ಎಂದು ಕರೆದಿದ್ದಾರೆ. ತಾಯೇ ಕನಿಮುನಿಯೋ, ನೀ ಅಕ್ಕ ಅಕ್ಕರತೆಯೋ, ಬಾಯನ್ನ ತಂಗಿ ಬಾಮುದ್ದು ಬಂಗಾರವೇ, ನೀಯನ್ನ ಹೆಂಡತಿಯೋ, ಮೈಗೊಂಡ ನನ್ನಿಯೋ, ಮಗಳೋ ನನ್ನದೆಯ ಮುಗುಳೋ, ಈ ಇರುವಿಂಗೆ ಜೀವನದ ಬಾಳ್ವಿಕೆಗೆ ಈ ಯುತ್ತ ಕೈ ಮೈಗಳಂ ಜೀವಭಾವದಿಂ, ಸ್ತ್ರೀಯೇ ಕಾಪಾಡಿ ದೌಪಾಡಾಗಿ ಮೂಢನನು ತಕ್ಕೈಸಿ ನೂರು ತರದಿ ಎಂದು ಹೆಣ್ಣಿನ ಎಲ್ಲಾ ರೂಪಗಳಲ್ಲಿ ತಾಯಿಯನ್ನು ಕಂಡು ಅವಳು ತಮ್ಮನ್ನು ತಮ್ಮ ಬದುಕನ್ನು ತಿದ್ದುತ್ತಾಳೆ ಎಂದು ಹಾಡಿದ್ದಾರೆ. ಇವರ ಕವನಗಳಲ್ಲಿ ಮಾತೃತ್ವದ ಅನ್ವೇಷಣೆ ನಿರಂತರವಾದ ಪ್ರಕ್ರಿಯೆಯಾಗಿದೆ. ಅಳುವ ಕೂಸನ್ನು ಲಾಲಿ ಎಂದು ಮಲಗಿಸುವಂತೆ ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ, ಮುನ್ನ ಬಗೆಯಲ್ಲಿ ಹಾಡನಿ ನೀನೇ ಹೆತ್ತಿ, ನನ್ನ ನಾಲಿಗೆ ನಿನ್ನ ಬರಿಸೂಲಗಿತ್ತಿ, ಇಲ್ಲದಿರೆ ಹಾಡುವುದು ನನ್ನ ಪಾಡೆ, ಓ ಹಾಡೆ ಓ ಹಾಡೆ ಓ ಹಾಡೆ ಎಂದು ತಮ್ಮ ಓ ಹಾಡೆ ಎನ್ನುವ ಕವನದಲ್ಲಿ ತೋರುತ್ತಾರೆ. ಯಾವ ಯುಗ ನಿದ್ದೆಯಲ್ಲಿ ಏನು ಕನಸ ಕಂಡೆನು, ಯಾರ ಹಾಲನುಂಡೆನು, ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಮಿಡುಕುತ ಅದರ ಧಾರೆ ಹುಡುಕುತ ಎಂದು ತಮ್ಮ ಅಂಬಿಕಾತತ್ತ ಎನ್ನುವ ಕವಿತೆಯ ಮೂಲಕ ತಮ್ಮ ತಾಯಿಯ ಹುಡುಕಾಟ ತಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದದ್ದು ಎಂದು ಭಾವಿಸಿ ಹೀಗೆ ಹೇಳಿದ್ದಾರೆ. ಎದ್ದಾಗ ಏನು ನಿನ್ನ, ನಿದ್ದ ಕೂಡ ನಿನ್ನ, ಮಿಡಿಕಾಡಿ ಬಗೆಯ ಬಾಯಿ, ಹುಡುಕಾಡತಾವ ತಾಯಿ ಎನ್ನುವ ಸಾಲುಗಳು ಕೂಡ ಇವರ ಕನಸು ಕವನದ್ದಾಗಿದೆ. ಇಲ್ಲಿ ಕೇವಲ ತಾಯಿಯ ಕೃಪೆಯಿಂದ ಮಾತ್ರ ಕಾವ್ಯ ಸೃಷ್ಟಿಯಾಗುತ್ತದೆ ಎಂಬ ಸವಿಯಾದ ಭಾವವಿದೆ. ಈ ತಲೆಯು ಇರಲಿ ಬರುಡೆ, ಆ ತಾಯಿ ಏನು ಕುರುಡೆ, ತಾಕಿದರೆ ಸಾಕು ತೊಡೆಯು, ನೂಕೀತು ಹಾಡ ಹಿಡೆಯು ಎನ್ನ ಕೂಸು ಕವನದ ಸಾಲುಗಳಲ್ಲಿ ಪುನಃ ಮಾತೃ ಪ್ರಜ್ಞೆಯ ಬಹುಮಾನುಭೂತಿಯ ಎದುರಿಗೆ ಕವಿಯ ವ್ಯಕ್ತಿತ್ವ ನಿರಸನಗೊಳ್ಳುವುದನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಭಾರತ ಮಾತೆಯೇ ಬೇಂದ್ರೆಯವರ ಕಣ್ಣಿಗೆ ದೇವಿಯಾಗುತ್ತಾಳೆ. ಈ ಮಾತೆಗಾಗಿ ಮನೆಯನ್ನು ಕಟ್ಟುವ ಶ್ರೇಷ್ಠ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ತಮ್ಮ ಸ್ವಾತಂತ್ರ್ಯ ದೇವಿಗೆ ಎನ್ನುವ ಕವನದ ಮೂಲಕ ಬಾರೆ ತಾಯಿ ಬಾರೆ ದೇವಿ, ಓಗರೆವರು ಭಕ್ತರು, ನಿನ್ನ ಮಕ್ಕಳೆಂದು ನಿನಗೆ ಒಲಿವ ಜ್ಞಾನ ಶಕ್ತರು, ನಿನ್ನ ಮನೆಯ

ನಿಲಿಸವ್ವ ಬೆಳೆ ಪ್ರಜೆಗೆ ಬೆಳೆ ಬೇಕು ಬಹಳ ದುಡಿಮೆಯ ಬಾಳೆನಲ್ಲಿ ನಿಲಿಸವ್ವ ಋಣಗೂಳ ನುಣುವ ಋಣಿಗೇಡಿ ಬಾಳು ಸಾಕೆಂದು ಜನತೆಗೆ ಕಲಿಸವ್ವ ಎಂದು ಕೋರಿದ್ದಾರೆ. ಬಡತನದ ಬವಣೆಯಲ್ಲಿಯೂ ಬೇಂದ್ರೆಯವರನ್ನು ಒಬ್ಬ ಧೀಮಂತ ಕವಿಯಾಗಿಸಿದ ಊರೆಂದರೆ ಅದು ಧಾರವಾಡ ಮಾತ್ರ. 1899 1981 ತಾವು ಕಂಡ ಧಾರವಾಡ ಬೇಂದ್ರೆಯವರು ಕೂಡ ಒಬ್ಬ ತಾಯಿಯಂತೆ ಕಂಡಿದ್ದಾರೆ. ತಾಯಿ ದುರ್ಗಾದೇವಿ ಧಾರವಾಡದ ರಕ್ಷಕ ದೇವಿ. ಕಾರಣ ಇವಳನ್ನೂ ಕೂಡ ಬಿಡದಂತೆ ಧಾರವಾಡದ ತಾಯಿ, ನನಗಾದ ನಿನ್ನದಲ್ಲದಿಲ್ಲ, ಭಾರ ನಿನ್ನ ಮೇಲೆ ಇರಲು ಯಾರಿಗಾರು ಎಂಬರೇನೆ, ಕಾಮ ಮೆತ್ತಿ ಬತ್ತಿದ ಮನಕೆ ನೇಮ ನಿತ್ಯ ಬಂತೆಯಲ್ಲಿಂದ ಪ್ರೇಮವಾಹಿನಿ ನೀ ಹರಿಯದ ತಾಮಸ ತಾಹರಿಯದೀತೇನೆ ಎಂದು ಬೇಡಿಕೊಂಡಿದ್ದಾರೆ. ಅಲ್ಲದೆ ನಿನ್ನ ಕಣ್ಣ ಕಡಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ, ಎನ್ನ ಹೃದಯ ಕಡಿ ಬೆಣ್ಣೆ ಮೇಲೆ ತೇರಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ, ನಿನ್ನ ಬಾಯಿಗೆ ಹಿಡಿ ಎಂದು ಆ ದೇವಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಕೂಡ ನಿಮ್ಮ ಕಂದ ನಿಮ್ಮ ಅಂದ ಆಟಪಾಠವಾಡಲಿ, ನವೀನ ಚಂದ ನೋಡಲಿ, ಬನ್ನೀರವ್ವ ಬಯಸಿ ಕರಿವೆ, ನಾನು ನಿಮ್ಮ ನೆಂದು ಮರೆವೆ, ತನುಮನವು ನಿಮ್ಮ ಮನೆ, ನಾನೂ ಕೂಡ ನಿಮ್ಮವನೇ ಎಂದು ರಕ್ಷೆಂದು ಬೇಡುತ್ತಾರೆ. ಇನ್ನು ಸರಸ್ವತಿ ದೇವತೆಯನ್ನು ನಾಲಗೆಯಲ್ಲಿ ನಾಳದಲ್ಲಿ ಜೀವಭಾವದಾಳದಲ್ಲಿ ನೀವೇ ಜಗವಾಳುವಲ್ಲಿ ನಿಮ್ಮುಸಿರೆ ಬಾಳುವಲ್ಲಿ ಅಂಬಿಕಾತನೆಯನ ನಿಲ್ಲಿಸಿರುವ ದಿನ ದಿನ ಎಂದು ಆರಾಧಿಸಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನೂ ಕೂಡ ಕೂಸು ತಾನು ಹೇಳಿ ಕೇಳಿ ನೀವೇ ನನಗಹುದು ಹಸಿಯು, ಬೆಳದೀತೆ ಒಣಕೆ ಸಸಿ, ನಿಲ್ಲಿರವ್ವ ನಿಲ್ಲಿರಿ, ಕೃಪಾದೃಷ್ಟಿ ಚೆಲ್ಲಿರಿ ಎಂದು ತಾಯಿಯ ಮಮತೆಯನ್ನು ವಿನಂತಿಸಿಕೊಂಡಿದ್ದಾರೆ. ನೀವೇ ಬಲ, ನೀವೇ ಹೊಲ, ನೀವೇ ಜಲ ಕಲಿಸಿರಿ, ಹಸುಹರಣವ ಬಲಿರಿ ಎಂದು ಶಕ್ತಿದಾಯಕಳಾದ ಮಹಾಕಾಳಿಯನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗೂ ನಾವು ವಾಸಿಸುವ ಈ ಭೂಮಿಯನ್ನು ತಾಯಿ ಎಂದೇ ಭಾವಿಸಿ ಮಾತೃತ್ವದ ಪರಿಕಲ್ಪನೆಗೆ ಭೂಮಿ ಬಗೆಯನ ಗ್ರಹಿಕೆಗಳಿಗೆ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಅರ್ಥವನ್ನು ಕೊಟ್ಟವರು ದರಾ ಬೇಂದ್ರೆಯವರು. ಅರಿವಿನ ಆನಂದ ಪಡೆಯಲು, ಆ ಆನಂದದಲ್ಲಿ ನಡೆಯಲು ಈ ಜೀವ ನಿರಂತರವಾಗಿ ಉನ್ಮುಖವಾಗಿದೆ, ಸರ್ವತೋಮುಖವಾಗಿದೆ. ನಿನ್ನ ಬೆಳಕಿನಲ್ಲಿ ನನ್ನನ್ನು ಬದುಕಿಸು ತಾಯಿ. ನಿನ್ನ ಮಗುವೊಂದು ತನ್ನ ಜೀವವನ್ನೇ ಕಣ್ಣಾಗಿ ಮೂಡಿ ನಿನ್ನನ್ನು ನೋಡುತ್ತೆ, ನಿನ್ನನ್ನೇ ಬೇಡುತ್ತಿದೆ. ಈ ವಿಕಲ ಪ್ರಾಣಿಯನ್ನು ಸಕಲ ಜೀವಕ್ಕಾಗಿ ಸಿದ್ಧ ಮಾಡು ಎಂದು ತಮ್ಮ ಭೂಮಿಯ ಅನಂತ ಸೌಂದರ ಶಾಲಿನಿ ಎಂಬ ಕವನದಲ್ಲಿ ಭೂಮಿ ತಾಯಿಯನ್ನು ಕೂಡ ಕೂರಿದ್ದಾರೆ. ಇನ್ನು ಬೇಂದ್ರೆಯವರು ತಮ್ಮನ್ನು ವಿಶ್ವಮಾತೆಯ ಮಗನೆಂದೇ ಗುರುತಿಸಿಕೊಳ್ಳುತ್ತಾರೆ. ಇಳೆಯ ಮಕ್ಕಳೆಲ್ಲ ಒಂದು, ವಿಶ್ವಮಾತೆ ಎಲ್ಲರ ತಾಯಿ ಎಂಬುದು ಬೇಂದ್ರೆಯವರ ಅಭೂತಪೂರ್ವದ ಭೂಮಾನುಭೂತಿ. ತಮ್ಮ ಶ್ರೀ ವಿಶ್ವನಲ್ಲಿ ಯಜಮಾನನಾಗಿ ಎನ್ನುವ ಕವನದಲ್ಲಿ ಮೊಗವೆತ್ತಿ ನನ್ನ ಮುತ್ತಿಟ್ಟು ನಿನ್ನ ಮೊಗದೋರು ಬೇಗ ಚೆನ್ನ, ನೀ ಬಿಂಬವಿರಲು ಪ್ರತಿಬಿಂಬವೇಕೆ, ಬಾ ತುಂಬ ತುಂಬು ನನ್ನ, ನಿನ್ನ ಕೃಪೆಯ ಇಳಿ ಬೆಳಕಿನಲ್ಲಿ ಸುಳಿಯೇರಿ ಬಂತು ಪ್ರೀತಿ, ಜನರ ನೀತಿಯಲ್ಲಿ ಹೂತು ಬಂತು ಹೊಸದೊಂದು ಜೀವ ರೀತಿ, ಸಾಕು ತಾಯಿ ಹೂವುಗಳನ್ನು ಫಲಪಕ್ವವಾಗುವಂತೆ, ಅಣ್ಣ ತಮ್ಮಂದಿರ ಕಾಯಬೇಕು ಹುಲದೃಷ್ಟಿ ತಾಕದಂತೆ ಎಂದು ಆ ಮಾತೃಮೂರ್ತಿಯ ಸ್ಪಷ್ಟ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ, ಅವಳ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ. ಹಾಗೆಯೇ ಇದೇ ಕವನದಲ್ಲಿ ಮುಂದೆ, ಇಗೋ ನನ್ನ ಹರಣ ಅಗೋ ನಿನ್ನ ಚರಣಕ್ಕಾಗಿ, ಎಲೆ ತಂದೆ ಬಂತು ಎದೆ ಗೊರಗಿಂತು, ತಾಯಿದರೆಗ ಸೇರಲಾಗಿ ಮನವನ್ನೊಪ್ಪಿಸಿದೆ, ನಿನ್ನ ನಾಲಗೆಗೆ ಆಗು ನನ್ನ ಬಾಯಿ, ಮನೆಯನ್ನೊಪ್ಪಿಸಿದೆ ಪಾದದಲ್ಲಿ ತಿಳಿದಂತೆ ಮಾತು ತಾಯಿ ಎಂದು ಹಾಡುತ್ತಾ ತಮ್ಮ ತನು ಮನ ಮನೆಯ ಮಾತು ಎಲ್ಲವನ್ನೂ ವಿಶ್ವಮಾತೆಯ ತಾಯಿಸರೆಗ ರಕ್ಷಣೆಗಾಗಿ ಅರ್ಪಿಸುತ್ತ ತಾವೂ ಕೂಡ ಅವಳ ತಾಯಿಸರೆಗಿನಲ್ಲಿ ಬದುಕನ್ನು ನಿಶ್ಚಿಂತೆಯಾಗಿರಬಹುದೆಂದು ಎಣಿಸು, ತಮ್ಮನ್ನು ರಕ್ಷಿಸು ಎಂದು ವಿನಂತಿಸಿಕೊಂಡಿದ್ದಾರೆ. ಪ್ರೇಮ ಬೀಜ ಮೂಲ ನನಗೆ, ಪ್ರೇಮ ಬೀಜ ಫಲದ ಕೊನೆಗೆ ಎಂದು ತಮ್ಮ ಪ್ರೇಮ ಬೀಜ ಕವನದ ಮೂಲಕ ತಮಗೆ ವಿಶ್ವಮಾತೆಯ ಪ್ರೀತಿ ಕೊನೆಯ ವಾತ್ಸಲ್ಯ ಅವಶ್ಯವಾಗಿ ಬೇಕೆಂದು ಪ್ರಾರ್ಥಿಸುತ್ತಾರೆ. ಹೀಗೆ ವರಕವಿ ಬೇಂದ್ರೆಯವರು ನಿಸರ್ಗದ ಪ್ರತಿಯೊಂದರಲ್ಲೂ ಕೂಡ ಮಾತೆಯನ್ನು ಕಂಡವರು. ತಮ್ಮ ಹೆತ್ತ ತಾಯಿ ಅಂಬಿಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಇವರು ಅವಳೇ ತಮ್ಮ ಸರ್ವಸ್ವವೆಂದು ಭಾವಿಸಿದ್ದರು. ತಮ್ಮ ಪ್ರತಿಭೆ ಕಾವ್ಯ ಎಲ್ಲವೂ ತಾಯಿಯ ಕೃಪೆ ಎಂದು ಬಲವಾಗಿ ನಂಬಿದ್ದ ಬೇಂದ್ರೆ ನಿಜವಾಗಿಯೂ ತಬ್ಬಲಿಯಾದದ್ದು ದಿಕ್ಕುಗೆಳೆದು ತಮ್ಮ ನಲುಮೆಯ ತಾಯಿಯನ್ನು ಕಳೆದುಕೊಂಡಾಗ. ಇದ್ದಾಗ ತಿಳಿಯಲಿಲ್ಲೆನ್ನ ತಿಳಿವು ಮುದ್ದಾಡಿಕೊಳ್ಳುವಷ್ಟರಲ್ಲಿ ಬಂದಿತು ಅಳಿವು, ಯಾವ ಜನ್ಮದಲ್ಲಿ ಇನ್ನೂ ಋಣವ ತೀರಿಸಲಿ, ಯಾವ ಸ್ವಯ ಮಾಡಿ ಹೆಸರು ಬೀರಿಸಲಿ ಎಂದು ತಮ್ಮ ನಲ್ತಾಯಿ ಎಂಬ ಕವನದಲ್ಲಿ ತಾಯಿಯ ಅಗಲಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಕವನದಲ್ಲಿ ನೂರಿಂತ ಕಾಯ ಧರಿಸಿದರೂ ನಿನ್ನಂತ ತಾಯಿ ಸಿಗಳೆ, ಹರಸನ್ನ ವಾ ಮಗುವೆ ಎಂದು ನಕ್ಕಾಳೆ ಎಂದು ಅಗಲಿದ ತಮ್ಮ ಮಾತೆಯ ಪ್ರೀತಿಯನ್ನು, ವಾತ್ಸಲ್ಯವನ್ನು, ಮಮತೆಯನ್ನು ನೆನೆಯುತ್ತಲೇ ದುಃಖಿಸುತ್ತಾರೆ. ತಾಯಿಯ ಕನಸಂತೆ ಕಾವ್ಯರಚಿ ತಾಯಿ ಅಂಬಿಕೆ ಋಣವನ್ನು ತೀರಿಸಿದ್ದಾರೆ. ಈ ಮೂಲಕ ಎಲ್ಲಾ ಕನ್ನಡಿಗರ ಮನಗಳಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿದ್ದಾರೆ.

0: ಬೇಂದ್ರೆಯವರ ಕವಿತೆಗಳಲ್ಲಿ ಮಹತ್ವದ ಕಲ್ಪನೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಸಿದ್ದಲಿಂಗಮ್ಮ ಹಿರೇಮಠ್ ಅವರು. ಈಗ ಕೇಳೋಣ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಎನರ್ಜಿ ಬೂಸ್ಟ್.
1: ಆರೋಗ್ಯವೇ ಭಾಗ್ಯ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಿತೋಕ್ತಿಗಳನ್ನು ನಾವು ಚಿಕ್ಕವರಿದ್ದಾಗಿನಿಂದ ಓದುತ್ತಾ ಕೇಳುತ್ತಲೇ ಬಂದಿದ್ದೇವೆ. ಈಗಲೂ ಕೂಡ ನಮಗಿಂತ ಚಿಕ್ಕವರಿಗೆ ಇದೇ ಮಾತುಗಳನ್ನು ಹೇಳುತ್ತಲೇ ನಮ್ಮ ಬಾಯಿ ಛಲವನ್ನು ತೀರಿಸಿಕೊಳ್ಳುತ್ತಲೇ ಇದ್ದೇವೆ. ಹಾಗಂತ ನಾವೇನು ದಡ್ಡರಲ್ಲ, ನಮ್ಮ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ತಿಳಿದೇ ಇರುತ್ತದೆ. ಆದರೆ ನಾವೇನ್ ಮಾಡುವುದು, ಬಾಯಿ ಕೇಳುವುದಿಲ್ಲವಲ್ಲ, ಅದರಲ್ಲಿ ಅಡಗಿರುವ ಜೀವಿಯೇ ಇದೆಯಲ್ಲ, ಅದಕ್ಕೆ ಬೇರೆ ಕೆಲಸವೇ ಇಲ್ಲ. ತನಗೆ ರುಚಿ ಎನಿಸಿದ್ದೆಲ್ಲವನ್ನೂ ಕೇಳುತ್ತದೆ. ಬೇಡ ಬೇಡವೆಂದು ನಮ್ಮ ಮನಸ್ಸು ಎಚ್ಚರಿಸುತ್ತಿದ್ದರೂ ನಾಲಿಗೆಯ ಆಸೆ ಪೂರೈಸುವುದಕ್ಕಾಗಿ ತಿನ್ನುವುದು ಅನಿವಾರ್ಯ. ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ನಾವು ಎಂತಹ ಸಾಹಸದ ಕೆಲಸಕ್ಕಾದರೂ ಕೈಹಾಕಿ ನಮ್ಮ ಜೀವಿಯ ಆಸೆಯನ್ನು ಪೂರೈಸುತ್ತೇವೆ. ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ತಿನ್ನುವ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ತಾಜಾ ಬೆಳೆಯುವ ಹಣ್ಣುಗಳು, ತರಕಾರಿಗಳು, ಅವುಗಳಿಂದ ತಯಾರಾದ ಪದಾರ್ಥಗಳಲ್ಲೇ ಎಲ್ಲಾ ವಿಟಮಿನ್ಗಳು ಇರುತ್ತಿದ್ದರಿಂದ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳು ಬೇಕಾಗಲೇ ಇರಲಿಲ್ಲ. ಒಮ್ಮೆ ಹಾಗೇನಾದರೂ ತಿನ್ನುವುದೋ ಕುಡಿಯುವುದೋ ಇದ್ದರೆ ಮನೆಯಲ್ಲೇ ಮಾಡಿರುತ್ತಿದ್ದ ಬೇರು ತೊಗಟೆಗಳ ಕಷಾಯಗಳು, ಬೇರೆ ಬೇರೆ ರೀತಿಯ ಲೇಹ್ಯಗಳು ಇರುತ್ತಿದ್ದವು. ಆದರೆ ಈಗ ಹಾಗಿಲ್ಲ. ಎನರ್ಜಿ ಬೂಸ್ಟ್ ಎಂದು ಹತ್ತು ಹಲವು ಬಗೆಯಲ್ಲಿ ಟಾನಿಕ್ಗಳು, ಪೌಡರ್ಗಳು ಬಾಟಲಿ ಡಬ್ಬಗಳಲ್ಲಿ ಸಿಗುತ್ತವೆ. ಇನ್ನೂ ಕೆಲವು ಗುಳಿಗೆಗಳು, ಇಂಜೆಕ್ಷನ್ಗಳು ಬರುತ್ತವೆ. ಇವೆಲ್ಲವೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗುವಷ್ಟು ಶಕ್ತಿ ಅಥವಾ ಎನರ್ಜಿಯನ್ನು ಕೊಡುತ್ತವೆ. ಅದನ್ನು ಕುಡಿದು ಕ್ವಿಂಟಲ್ ಗಟ್ಟಲೆ ಭಾರದ ವಸ್ತುಗಳನ್ನು ಎತ್ತಬಹುದು, ಎಂತೆಂಥ ಬಾಡಿ ಬಿಲ್ಡರ್ಗಳನ್ನು ಸೋಲಿಸಬಹುದು ಎಂದು ನಮ್ಮ ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ದಿನವೂ ಹೇಳುತ್ತಾ ಚಿತ್ರಗಳನ್ನು ತೋರಿಸಿ ಆಸೆ ಹುಟ್ಟಿಸುವಾಗ ಪೇಪರ್ಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ರಾಗ ತಾಳದ ಜೊತೆ ಸಂಗೀತಮಯವಾಗಿ ಹೇಳುವಾಗ ಈ ಚಂಚಲ ಮನಸ್ಸು ಕೇಳುವುದಿಲ್ಲ. ಅದಕ್ಕೆ ಆಸೆ ಹುಟ್ಟಿ ಹಠ ಮಾಡುವುದಕ್ಕೆ ಶುರು ಮಾಡುತ್ತದೆ. ಒಂದು ಮನೆಯಲ್ಲಿ ಹೆಣ್ಣೊಬ್ಬಳು ಪ್ರೆಗ್ನೆಂಟ್ ಆದಾಗಿನಿಂದ ಈ ಟಾನಿಕ್ಗಳು ಅಥವಾ ಎನರ್ಜಿ ಬೂಸ್ಟ್ಗಳನ್ನು ಕೊಡುವುದಕ್ಕೆ ಶುರು ಮಾಡಿದರೆ ಅವಳು ಹಡೆದು ಮಗು ಬೆಳೆದು ದೊಡ್ಡದಾದರೂ ಮುಗಿಯುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕು, ಆರೋಗ್ಯವಾಗಿರಬೇಕು, ಹಾಲು ಬಣ್ಣದಲ್ಲಿ ಗುಲಾಬಿ ಕೆನ್ನೆ ಹೊಂದಿ ನೋಡುವುದಕ್ಕೆ ಸುಂದರಾಂಗನಂತೆ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರೋದಿಲ್ವೇ? ಆಮೇಲೆ ಚೆನ್ನಾಗಿ ಬೆಳೆದ ಮಗುವನ್ನು ಹೆರೋದಕ್ಕೆ ಶಕ್ತಿ ಬೇಕಲ್ವೇ? ಅದಕ್ಕೆ ಮಗುವಿಗೆ ತಾಯಿಗೆ ಇಬ್ಬರಿಗೂ ಅನುಕೂಲವಾಗುವಂತೆ ಡಾಕ್ಟರ್ಗಳು ಉದ್ದವಾದ ಲಿಸ್ಟ್ ಅನ್ನು ಮಾಡಿಯೇ ಕೊಡುತ್ತಾರೆ. ಅದನ್ನು ಮೆಡಿಕಲ್ ಶಾಪ್ನಲ್ಲಿ ಪ್ಯಾಕ್ ಮಾಡಿಸಿದರೆ ಮುಗಿಯಿತು. ನಂತರ ಅದನ್ನು ತರುವುದಕ್ಕೆ ನಾವು ತೆಗೆದುಕೊಂಡು ಹೋದ ಬ್ಯಾಗ್ ಹಿಡಿಯದೆ ಬೇರೆ ಚೀಲವನ್ನು ಖರೀದಿಸುವಂತಾಗುತ್ತದೆ. ಹುಟ್ಟುವ ಮಗು ಗುಂಡಣ್ಣನಂತೆ ಇದು ಹಾಲು ಬೆಳ್ಳಗೆ ಸೇಬಿನ ಕೆನ್ನೆ ಹೊಂದಿ ನೋಡಿದವರಿಗೆ ಒಮ್ಮೆಯಾದರೂ ಎತ್ತಿ ಮುದ್ದಿಸಬೇಕು ಎನ್ನುವ ಆಸೆ ಎಲ್ಲರದ್ದು. ನಂತರವಂತೂ ಮಗುವಿನ ಬೆಳವಣಿಗೆಗೆಂದು ಬೇರೆ ಬೇರೆ ರೀತಿಯ ಇಂಜೆಕ್ಷನ್ಗಳು, ಟಾನಿಕ್ಗಳು ಎಂದು ವೈದ್ಯರುಗಳು ಒಂದು ಲಿಸ್ಟ್ ಬರೆದ ಪುಸ್ತಕವನ್ನೇ ಕೊಟ್ಟಿರುತ್ತಾರೆ. ಬರೆಯುವುದು ಅವರ ಧರ್ಮ, ಬರೆದಿದ್ದನ್ನು ತಂದು ತಿನ್ನುವುದು ನಮ್ಮ ಕರ್ಮ ಅಲ್ವೇ? ನಂತರದ ದಿನಗಳಲ್ಲಿ ತಾಯಿ ಹಾಲಿನ ಜೊತೆ ಎನರ್ಜಿ ಬೂಸ್ಟ್ ಎಂದು ವಿವಿಧ ರೀತಿಯ ಕಾಳುಗಳಿಂದ ತಯಾರಾದ ಪುಡಿಗಳು, ಸಿರಿಧಾನ್ಯದ ಪೌಡರ್ಗಳು, ಹಾಲು, ಗಿಣ್ಣು, ಒಂದೆಲಗ, ನೆಲ್ಲಿಕಾಯಿ, ತೆಂಗಿನ ಹೂವುಗಳ ಲೇಹ್ಯದಂತಹ ಪದಾರ್ಥಗಳು ಶಕ್ತಿವರ್ಧಕಗಳಾಗಿ ಮಗುವಿನ ಆಹಾರದ ಜೊತೆ ಸೇರಿಕೊಳ್ಳುತ್ತವೆ. ಇಷ್ಟು ಕೊಟ್ಟ ಮೇಲೂ ಮಗುವಿನ ಆರೋಗ್ಯ ಏರುಪೇರಾಗಿ ಪುನಃ ಡಾಕ್ಟರು ಬರೆದುಕೊಡುವ ಟಾನಿಕ್ಗಳು ಬೇರೆಯದೇ ಇರುತ್ತವೆ ಬಿಡಿ. ಇನ್ನು ಮಗು ದೊಡ್ಡವನಾಗಿ ಸ್ಕೂಲಿಗೆ ಹೋಗುವುದಕ್ಕೆ ಶುರುವಾದ ಮೇಲೆ ಟಿವಿಯಲ್ಲಿ ತೋರಿಸುವ ಕ್ರಿಕೆಟ್ ಆಟಗಾರರು, ಸಿನಿಮಾ ಹೀರೋಗಳು ಉಪಯೋಗಿಸುವಂತಹ ಎನರ್ಜಿ ಬೂಸ್ಟ್ಗಳು ಬೇರೆ. ಅದನ್ನು ಕುಡಿಯುವುದಕ್ಕೆ ಕ್ರಿಕೆಟ್ ಆಟಗಾರರು ಉಪಯೋಗಿಸುವ ಕಾಫಿ ಕಪ್ನ್ನೇ ಕೊಡಬೇಕು ಈ ಮಕ್ಕಳಿಗೆ. ಇಂತಹ ಎನರ್ಜಿ ಬೂಸ್ಟ್ಗಳನ್ನು ಸೇವಿಸಿದವರು ಕೆಲವರು ನರಪೇತ್ತಲವಾದರೆ ಇನ್ನೂ ಕೆಲವರು ದೊಡ್ಡ ಹೊಟ್ಟೆಯ ಗಣಪನೋ ನೀರು ತುಂಬುವ ಅಂಡೆಯೋ ಆಗಿದ್ದರೆ ಅದು ಅವರವರ ಅಣೆಬರಹ. ಇವು ಮನುಷ್ಯರ ವಿಷಯವಾದರೆ ಇನ್ನು ಪ್ರಾಣಿಗಳಿಗೂ ಎನರ್ಜಿ ಬೂಸ್ಟ್ಗಳು ಬೇಕಾಗುತ್ತವೆ. ನಮ್ಮ ಮನೆಯಲ್ಲಿ ಜರ್ಸಿ ಆಕಳೊಂದು ಕರು ಹಾಕಿದ ಎರಡು ಮೂರು ದಿನವಾದ ಮೇಲೆ ಮಲಗಿದ ಆಕಳು ಏಳಲೇ ಇಲ್ಲ. ಹಿಂಡಿ ಹುಲ್ಲು ಯಾವುದನ್ನು ಮೂಸಿಯೂ ನೋಡಲಿಲ್ಲ. ಸಣ್ಣ ಪುಟ್ಟ ಹಳ್ಳಿ ಮದ್ದುಗಳು ಕೆಲಸ ಮಾಡದೆ ಕೊನೆಗೆ ಪಶುವೈದ್ಯರನ್ನೇ ಕರೆಸಬೇಕಾಯ್ತು. ವೈದ್ಯರು ಬಂದವರೇ ಆಕಳಿಗೆ ಗ್ಲುಕೋಸ್ ಹಚ್ಚಿ ಇಂಜೆಕ್ಷನ್ ಕೊಟ್ಟ ಮೇಲೆ ಎದ್ದು ನಿಂತಿದ್ದು. ಆಮೇಲೆ ವೈದ್ಯರು ಮೂರು ನಮೂನೆಯ ಪೌಡರ್ ಬರೆದು ಕೊಟ್ಟರು. ಇದ್ಯಾಕೆ ಸರ್ ಕೇಳಿದೆ. ಒಂದು ಎನರ್ಜಿ ಬರೋದಕ್ಕೆ, ಇನ್ನೊಂದು ಹಾಲು ಹೆಚ್ಚಿಸೋಕೆ, ಮತ್ತೊಂದು ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಆಗೋಕೆ. ನಾನು ನನ್ನ ಗಂಡ ಮುಖ ಮುಖ ನೋಡಿಕೊಂಡೆವು. ಇನ್ನು ನಮ್ಮ ಬೆಕ್ಕು ನಾಯಿಗಳು ಇದಕ್ಕಿಂತ ಹೊರತಾಗಿಲ್ಲ. ಈ ನಾಯಿ ಜಾತಿಗಳೇನೋ ದೋಸೆ, ಹಾಲು, ಅನ್ನ, ಮೀನು, ಮಾಂಸವೆಂದು ತಿಂದಿದ್ದು ಸಾಕಾಗಿ ಬಿಡುತ್ತವೆ. ಆದರೆ ಈ ಜಾತಿ ನಾಯಿಗಳಿಗೆ ಇವಿಷ್ಟೇ ಕೊಟ್ಟರೆ ಸಾಲದು. ಪೆಡಿಗ್ರಿ, ಮೊಟ್ಟೆ, ಎಕ್ಸ್ಟ್ರಾ ಪೌಡರ್ಗಳು, ಜಂತು ಹುಳುಗಳಿಗೆ ಇಂಜೆಕ್ಷನ್ಗಳು ಎಂದು ಬರೆದಿರುತ್ತಾರೆ. ಅವಕ್ಕಾಗಿಯೇ ಬೇರೆ ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಥೇಟ್ ಮನುಷ್ಯರಿಗೆ ಕೊಟ್ಟಂತೆ ನಾವು ಖರ್ಚು ಲೆಕ್ಕ ಮಾಡುವುದಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಬೇಕಾಗಕ್ಕಿಂತ ಹೆಚ್ಚು ಖರ್ಚು ಬಂದಾಗ ನಿಜವಾಗ್ಲೂ ಒಮ್ಮೆ ಹೊಟ್ಟೆ ಉರಿಯಾಗುವುದಂತೂ ಸತ್ಯ. ಮನುಷ್ಯರು ಪ್ರಾಣಿಗಳೆಲ್ಲ ಮುಗಿದ ಮೇಲೆ ಉಳಿದಿದ್ದು ಸಸ್ಯಗಳು. ನಮ್ಮ ತೋಟದಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಬಾಳೆ, ಕಾಫಿ, ಟೀ, ಆಹಾರದ ಬೆಳೆಗಳಾದ ಭತ್ತ, ರಾಗಿ, ಜೋಳ, ತೊಗರಿ ಇತ್ಯಾದಿಗಳಿಗೆ ಹಟ್ಟಿ ಗೊಬ್ಬರ ಜೊತೆ ಕೋಳಿ ಕುರಿ ಗೊಬ್ಬರಗಳನ್ನು ಕೊಟ್ಟಿದ್ದಲ್ಲದೆ ಇತ್ತೀಚೆಗೆ ಒಂದಿಷ್ಟು ಎಕ್ಸ್ಟ್ರಾ ಪೌಡರ್ಗಳು, ಲಿಕ್ವಿಡ್ಗಳು ಬರುತ್ತವೆ. ಇವನ್ನೆಲ್ಲ ತಯಾರು ಮಾಡುವ ಕಂಪನಿಯವರು ಮನೆ ಮನೆಗೆ ಬಂದು ನಮ್ಮ ರೈತರ ಮನವೊಲಿಸಲು ಇದ್ದ ಬಿದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಕೊನೆಗೂ ಗೆಲುವು ಸಾಧಿಸುತ್ತಾರೆ. ನಂತರ ಈ ರೈತರು ಎಷ್ಟು ಮಂದಿ ಬಂಪರ್ ಬೆಳೆ ಬೆಳೆಯುತ್ತಾರೋ, ಎಷ್ಟು ಮನೆಯ ಅಂಗಳದ ಮೂಲೆಯಲ್ಲಿ ಇಟ್ಟಿರುತ್ತಾರೋ ದೇವರೇ ಬಲ್ಲ. ಬಂಪರ್ ಬೆಳೆ ತೆಗೆದವರಿಗಿಂತ ಬೆಳೆ ಸಾಲದ ಬಡ್ಡಿ ತುಂಬಲಾಗದೆ ತಲೆ ಮೇಲೆ ಕೈ ಹೊತ್ತು ಕುಂತವರು ಹೆಚ್ಚಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇವಕ್ಕೆಲ್ಲ ಟಾನಿಕ್ಗಳು ಬಂದ ಮೇಲೆ ನಮ್ಮ ಹೂವು, ತರಕಾರಿ, ಹಣ್ಣುಗಳ ಸಸಿಗಳಿಗೆ ಬರದೇ ಇರದೆ ಇವುಗಳ ಬೆಲೆಯೂ ಜಾಸ್ತಿಯಾಗಿ ನೋಡುವುದಕ್ಕೆ ಚಂದವಾಗಿ ಕಣ್ಮನ ಸೂರೆಗೊಳ್ಳಬೇಕಲ್ವೇ. ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಅಂಗಳದಲ್ಲೇ ಮೂಲಂಗಿ, ನವಿಲುಕೋಸು, ಬೆಂಡೆ, ಬೀನ್ಸು, ಪಲಕ್, ಮೆಂತ್ಯ ಎಂದು ಹತ್ತಾರು ಬಗೆಯ ತರಕಾರಿಗಳನ್ನು ಹಾಕಿದ್ದರು. ಹುಳ ಹಪ್ಪಡಿಗಳು ದಾಳಿ ಮಾಡದೆ ಹುಲುಸಾಗಿ ಬೆಳೆದು ಸಾಲಾಗಿ ನಿಂತ ಹಸಿರು ಗೊಂಬೆಗಳಂತೆ ಕಾಣುತ್ತಿದ್ದವು. ಬಂದವರ ಕಣ್ಣುಗಳು ಕುಕ್ಕುತ್ತಿದ್ದವು. ಅದಕ್ಕೆ ಅಲ್ಲಲ್ಲಿ ದೃಷ್ಟಿಗೊಂಬೆಗಳೂ ನಿಂತಿದ್ದವು. ಆದರೂ ಬಂದವರೆಲ್ಲ ಸಸಿಗಳ ಮೇಲೆ ದೃಷ್ಟಿ ಇಟ್ಟೇ ಹೋಗುತ್ತಿದ್ದರು. ಕೆಲವು ದಿವಸ ಪುನಃ ಅವರ ಮನೆಗೆ ಹೋದೆ. ಬೇಡವೆಂದರೂ ನನ್ನ ದೃಷ್ಟಿ ತರಕಾರಿಗಳ ಮೇಲೆ ಬಿತ್ತು. ಆದರೆ ಒಮ್ಮೆಲೆ ನನ್ನ ಎದೆ ಧಸಕ್ಕೆಂದಿತ್ತು. ತರಕಾರಿ ಹೂವಿನಗಳೆಲ್ಲ ನೆಲಸಮವಾಗಿದ್ದವು. ಇನ್ನೂ ಕೆಲವು ತಾವು ಅವರ ದಾರಿ ಹಿಡಿಯುತ್ತೇವೆಂದು ಗೊತ್ತಿದ್ದು ಸತ್ತವರಿಗೆ ಶೋಕಗೀತೆ ಹಾಡುತ್ತಿದ್ದವು. ನನಗೋ ಪಶ್ಚಾತ್ತಾಪದ ಕುತೂಹಲವೂ ಹುಟ್ಟಿ ಕಾರಣ ಕೇಳಿದೆ. ಆ ಮನೆಯವರು ಯಾರೋ ನೆಂಟರಿಷ್ಟರ ಮನೆಗೆ ಹೋದಾಗ ಈಗೆಲ್ಲ ಹೂವಿನ ಗಿಡ, ತರಕಾರಿ ಗಿಡಗಳಿಗೆಲ್ಲ ಸೊಂಪಾಗಿ ಬೆಳೋಕೆ ಅಂತಾನೆ ಟಾನಿಕ್ಗಳು ಬಂದಿವೆ, ನಾವು ಅದನ್ನೇ ಹಾಕಿದ್ದೇವೆ, ನೀವು ಬೇಕಾದರೆ ಹಾಕಿ ನೋಡಿ ಎಂದರಂತೆ. ಇವರು ಆ ಟಾನಿಕ್ಕಿನ ಹೆಸರು, ಕುಲ, ಗೋತ್ರ ವಿಚಾರಿಸಿ ಅವರು ತಂದ ಅಂಗಡಿಯನ್ನೇ ಹುಡುಕಿ ಅಲ್ಲಿಂದ ತಂದು ತಮ್ಮ ಮನೆಯ ತರಕಾರಿ ಹೂವಿನ ಗಿಡಗಳಿಗೆ ಹಾಕಿದ್ದರು. ಪಾಪ ಇವರ ದುರಾದೃಷ್ಟಕ್ಕೆ ಮಾರನೇ ದಿವಸವೇ ಎಲ್ಲಾ ಗಿಡಗಳಿಗೂ ಬೂಸ್ಟ್ ಕೂಡಿದ ಎನರ್ಜಿ ಜಾಸ್ತಿಯಾಗಿ ದೇವರ ಪಾದ ಸೇರಿಕೊಂಡಿದ್ದವು. ಔಷಧಿ ಟಾನಿಕ್ಗಳ ಬಾಟಲೆ ಮೇಲೋ ಅಥವಾ ಅವುಗಳ ಬಾಕ್ಸ್ಗಳ ಮೇಲೋ ಅವುಗಳನ್ನು ಉಪಯೋಗಿಸುವ ರೀತಿ ಪ್ರಮಾಣಗಳ ಬಗ್ಗೆ ಬರೆದಿರ್ತಾರೆ. ಆದರೆ ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು. ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ. ಪಾಪ ಅವರ ಮನೆಯವರು ನನ್ನ ಬಳಿ ಬಂದವರೇ ಬೇಸರದಿಂದ ನೀನು ಮಾತ್ರ ಈ ಟಾನಿಕ್ ಹಾಕುವುದಕ್ಕೆ ಹೋಗ್ಬೇಡ ಎಂದು ಕಿವಿಯಲ್ಲಿ ಅಂತರಂಗ ಮಾಡಿದಾಗ ನಾನು ಮನಸ್ಸಲ್ಲೇ ನಕ್ಕು, ನಮಗೆ ಮನೆಯಲ್ಲಿರೋ ದಡ್ಡಿ ಗೊಬ್ಬರವೇ ಸಾಕು, ಈ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳೇನು ಬೇಡ ಎಂಬಂತೆ ತಲೆ ಆಡಿಸಿದೆ.
0: ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ.
3: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
4: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
5: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
4: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
5: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
4: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ತೋಟಗಾರಿಕೆ ಇಲಾಖೆ ಹಾಸನ.
2: ಕೇಳುಗರೆ, ಈ ಸಂಜೆ 6:50 ಕೃಷ್ಣರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.
7: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ, ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258. ಎಸ್ಟಿಡಿ ಕೋಡ್ 08172. ತಪ್ಪದೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಹಾಸನ ಆಕಾಶವಾಣಿ ಕೇಂದ್ರದಿಂದ.

ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಚಲನಚಿತ್ರ ಧ್ವನಿವಾಹಿನಿ ಮಾಲಿಕೆಯಲ್ಲಿ ಚಿತ್ರ ಸಿಪಾಯಿ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ.

0: കാര്യക്രമായിതീക ആരംഭ
1: ആകാശവാണി ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾ ಲಕ್ಷ್ಮೀನಾರಾಯಣ ಶಣೈ ಅವರೇ ನಮಸ್ಕಾರ.
3: ನಮಸ್ಕಾರ ಕೇಶವಮೂರ್ತಿ ಅವರಿಗೆ.
2: ಪ್ರತಿ ವರ್ಷ ಜೂನ್ 21ನೇ ತಾರೀಖನ್ನ ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನ ಜೂನ್ 21ನೇ ತಾರೀಖೆ ಮಾಡಲಾಗುತ್ತೆ ಶಣೈ?
3: ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ, ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯ ಒಂದು ಅಂಗವಾಗಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದ್ರೆ ಒಂದು ದಿವಸವನ್ನ ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳುವಂತ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 ದೇಶಗಳು 2014 ಸೆಪ್ಟೆಂಬರ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವುದು ಅಂತೇಳಿ. ಯಾಕೆ ಅಂತಂದ್ರೆ ಯೋಗ ಅಂತಂದ್ರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನ ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂತಂದ್ರೆ 21. 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೆಯದು, ಸೂಕ್ತ ಅಂತ ಹೇಳುವಂತ ಒಂದು ಅಭಿಪ್ರಾಯವನ್ನ ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜೂನ್ 21ರಂದು ಮಾಡಲಾಯಿತು. ಜೂನ್ 21 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನ ಅವರೇ ಸ್ವತಃ ನಿಂತು ಉದ್ಘಾಟಿಸಿದ್ರು. ಅದರ ನಂತರ 12 ಕಾರ್ಯಕ್ರಮಗಳಾಗಿದ್ವು. ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.
2: ಪ್ರತಿ ವರ್ಷ ಒಂದೊಂದು ಘೋಷ ವಾಕ್ಯವನ್ನ ಇಡಲಾಗುತ್ತೆ. ಈ ಬಾರಿಯ ಘೋಷವಾಕ್ಯ ಏನು ಡಾಕ್ಟರ್ ಶಣೈ?
3: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡ್ತೀವಿ. ಅಂತಂದ್ರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಅಂತಂದ್ರೆ ಇದು ಫೋಕಸ್ ಯಾರಿಗೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಗೆ. ಅಂತಂದ್ರೆ ಅತ್ಯುತ್ತಮ ವೃದ್ಧಾಪ್ಯವನ್ನ ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ. ಅಂತಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ.
2: ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು.
3: ಅಂತಂದ್ರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನ. ಅಂತಂದ್ರೆ ಇದನ್ನ ಯಾರು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಏಜಿಂಗ್ ಅನ್ನ ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗ್ ಅನ್ನ ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂತಹ ಕೆಲಸವನ್ನ ಯೋಗ ಮಾಡುತ್ತೆ ಅಂತ ಹೇಳೋದನ್ನ ಸಾರ್ಲಿಕ್ಕೆ ಈ ಘೋಷವಾಕ್ಯ.
2: ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್.
3: ಇದು ಯೋಗ ಅಂತಂದ್ರೆ ಮೈಸೂರು, ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತ ಮಾತಾಡಿದಾಗ ನಮ್ಮ ಹತ್ರ 3 ಬೇರೆ ಬೇರೆ ಪಟ್ಟಣಗಳಿದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ, ಕಾಶಿ ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ. ಆದ್ರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ. ಮೂರನೆಯದ್ದು ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಂಬಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವನಿಧಿ ಅಂತೇಳಿ. 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳಿದಕ್ಕೆ ಒಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ. ಏನಾಯ್ತು ಅಂತಂದ್ರೆ, ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂತ ಸಮಯದಲ್ಲಿ ಮೈಸೂರು ಮಹಾರಾಜನನ್ನು ಕಾಣಬೇಕು ಅಂತ ಹೇಳಿ ಅವರಿಗೆ ಒಂದು ಉತ್ಕಟವಾದಂತ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನನ್ನು ಕೇಳಿದಾಗ ಒಂದು ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತೆ ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನ ಅಥವಾ ಮತ್ತು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನ ಯುವಕರು ಅದನ್ನು ಕರೆಕ್ಟ್ ಆಗಿ ಅನುಸರಿಸ್ತಾ ಇಲ್ಲ, ಇದನ್ನು ನಾವು ಏನ್ ಮಾಡಬಹುದು ಅಂತ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂತ ಉತ್ತರ ಏನು ಅಂತಂದ್ರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ಮೈಸೂರಿನ ಸಂಸ್ಕೃತಿಯ ಪುನರುಜ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರು ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಇದ ಯೋಗವನ್ನು ನಾವು ಕಲಿಬೇಕು ಅಂತೇಳಿ ಅರಮನೆಗೆ ಯೋಗವನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂತ ಯೋಗ, ಆ ಪರಂಪರೆಯನ್ನ ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದ್ರೆ,

0: ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ, ನಿಯಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದರೆ ಅದರಲ್ಲಿ ಎರಡು ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಉದ್ದೇಶ. ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟ್ ಆಗಿ ನಾವು ಸಮಾಧಿವರೆಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ತಿಳಿದಂತ ಕೃಷ್ಣಮಾಚಾರ್ಯರು ಫಸ್ಟ್ಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತೆ ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತೆ ಆಸನವನ್ನ ಸಮೀಕರಣ ಮಾಡಿ, ಎಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವೃಕ್ಷಾಸನ ಮಾಡಿದಾಗ ನಾವೇನ್ ಮಾಡ್ತೀವಿ, ಪೂರಕ, ಕುಂಭಕ, ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, 5 ಸಂಖ್ಯೆವರೆಗೆ ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ತರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು. ಆದ್ರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಬಿಟ್ಟು ಇದೆ. ಅದನ್ನು 2-3 ವಿಶೇಷತೆಗಳನ್ನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಅದು. ಎರಡನೇದು, ಅವರ ಶಿಷ್ಯರಾದಂತಹ ಪಟ್ಟಾಭಿ ಜೋಯಿಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದ್ರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ರೆ ಮಾತ್ರ ನನಗೆ ಫಲ ಬರುತ್ತೆ, ಅಲ್ಲಿಂದ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಇವತ್ತಿನ ದಿವಸ ನಮ್ಮ 2022 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದ್ರೆ ಯಾರಾದ್ರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ತರದ್ದು ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. ಮೂರನೇದು ಏನು ಅಂತಂದ್ರೆ ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬಹುದು, ದಟ್ ಇಸ್ ಕಾಲ್ಡ್ ಥೆರಪೆಟಿಕ್ ಯೋಗ ಅಂತ. ಥೆರಪೆಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪೆಟಿಕ್ ಯೋಗದ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದು ಪದ್ಮವಿಭೂಷಣ ಬಿ ಕೆ ಎಸ್ ಅಯ್ಯಂಗಾರ್. ಇವೆಲ್ಲವೂ ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ದರಿಂದ ಮೈಸೂರು ಯೋಗದ ರಾಜಧಾನಿ ಅಂತ. ಇವತ್ತು ಕೂಡ ಗೋಕುಲಂ, ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25,000 ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದ್ರೆ ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂತಹ ಶ್ರೇಷ್ಠ ಪರಂಪರೆ.
1: ಬ್ರ್ಯಾಂಡ್ ಮೈಸೂರನ್ನ ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು.
0: ಮೈಸೂರು ಏನಾಗಿದೆ ಅಂತಂದ್ರೆ 2017 ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂತ, ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಿಂದ ಸ್ಟಾರ್ಟ್ ಆಯಿತು. ಇವತ್ತು 52,000 ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 300,000 ಏರಿದೆ. ಸೊ ಮೈಸೂರು ಅಂತಂದ್ರೆ ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸ್ ಅನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಅದರಿಂದ ಬ್ರ್ಯಾಂಡ್ ಯೋಗ ಆಗಿದೆ. ಇವತ್ತು ಮೈಸೂರಿನ ಪ್ರವಾಸೋದ್ಯಮ, ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ.
1: ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನು ಉತ್ತೇಜನ ಮಾಡ್ತಾ ಇದ್ದಾವೆ.
0: ಹೌದು,
1: ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನ ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ.
0: ಖಂಡಿತ.
1: ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ ಮತ್ತೆ ವಿಶೇಷ ಕಾರ್ಯಕ್ರಮಗಳನ್ನೇನಾದ್ರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ?
0: ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನ ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986 ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಪರಿಕಲ್ಪನೆಯೊಂದಿಗೆ 5.5 ಒಂದು ಕೋರ್ಸ್ ಮಾಡಿದ್ರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು. ಇವನ್ನು ಸರ್ಕಾರಿ ಆಯುರ್ವೇದ, ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂತಹ ಕಾಲೇಜು. ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015 ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ 100 ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದಿರಿ ಖಂಡಿತವಾಗಿ. ಈ ವರ್ಷ ನಾವೇನ್ ಮಾಡಿದ್ವಿ ಅಂದ್ರೆ 3 ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಸಾಂಕೇತಿಕವಾಗಿ June 21 ಮಾಡ್ತಿದ್ವಿ. ಅದು ಸಾಂಕೇತಿಕ, ಅದಾದ್ಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನ್ ತೀರ್ಮಾನ ತಗೊಂಡಿದೆ ಅಂತಂದ್ರೆ, ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 24/7 ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳುವಂತದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನ ಮಾಡಿಕೊಂಡಿದೆ. ಅದೇ ತರ June 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧ ಎದುರುಗಡೆ ನಡೆದಿದೆ. ಸನ್ಮಾನ್ಯ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ. ಅದೇ ತರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ತರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20-25 ಸಾವಿರ ಜನ ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ 7:45 ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ 7:45 IDY ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಅದು 45 ನಿಮಿಷದ ಒಂದು ಪ್ರೋಟೋಕಾಲ್ ಇದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ, ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲ್. ಆ ಪ್ರೋಟೋಕಾಲ್ ಎಲ್ಲಾ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6-7 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1-1.5 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ June 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದ್ರೆ, ಘೋಷಣೆ ಏನು ಅಂತಂದ್ರೆ, ಪ್ರತಿ ಮನೆ ಮನೆಗಳಲ್ಲಿ ಯೋಗ, ಪ್ರತಿ ಮನೆ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂತ ಕಾನ್ಸೆಪ್ಟ್. ಪ್ರತಿ ಮನೆ ಪ್ರತಿ ದಿನ ಯೋಗ ಆಗಬೇಕು ಅಂತೇಳಿ ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ, 1 ವರ್ಷದ ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ. ನಿಮಗೆ ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಇವತ್ತು ತಂತ್ರಜ್ಞಾನ ಯುಗ, ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನ ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದಿರಾ?
0: ಇದು ಕೇವಲ ಯೋಗ ಕೆಲವೇ ಕೆಲವು ಫೋಕಸ್ಡ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು. ಇದನ್ನ ಎಲ್ಲರೂ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು, ಮತ್ತೆ ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ, ಅಂತಂದ್ರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರುವುದಿಲ್ಲ, ಯಾರೋ ಜಜ್ಮೆಂಟ್ ಅನ್ನ ಜಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. June 18 4 ಗಂಟೆಯೊಳಗೆ GARC ಮೈಸೂರು MYSORE ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ 12 ಕಾರ್ಯಕ್ರಮಗಳನ್ನು, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭ ಸಂದರ್ಭದಲ್ಲಿ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಈ ತರದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂತಹ ಕಾರ್ಯಕ್ರಮಗಳು. ಇದು ಲೈಕ್ಸ್ ಮೂಲಕ ಆಗುತ್ತೆ, ಆದ್ರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನೀವೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡಬಹುದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಮಾಡ್ತಾ ಇದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರ್ ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 184,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10 ಲಕ್ಷ ಲೈಕ್ಸ್ ಬರಬಹುದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ.
1: ಓಕೆ, ಅಂದ್ರೆ ಈಗ ತಾವು ಹೆಚ್ಚು ಹೆಚ್ಚು ಯುವಕರನ್ನ ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ.
0: ಕರೆಕ್ಟ್.
1: ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ಜಿ ಜಗತ್ತು ಅಂತೀವಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಏನಾದ್ರು ತಾವು ಮಾಡ್ತಾ
0: ಇದ್ದೀರಾ? ಖಂಡಿತವಾಗಿ. ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದಾವೆ. ಅಂತಂದ್ರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಮಾಡ್ತಾ ಇದೀವಿ. ಅಂತ ಅವರಿಗೆ ಇಷ್ಟವಾದ ಸ್ಪರ್ಧೆಗಳು, ಯೋಗ ರಂಗೋಲಿ ಇದೆ, ಯೋಗ ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ, ಅಂತಂದ್ರೆ ಒಂದು ವಾಕ್ಯ ಬರೆದುಕೊಡೋದು ನಮಗೆ ಯೋಗದ ಮೇಲೆ. ಅದೇ ತರ ಯೋಗ ಪೇಂಟಿಂಗು, ನಿಮ್ಗೆ ಯಾವುದು ಆ ಕಾಲೇಜ್ನವ್ರು ಯಾವ್ದು ಹೇಳ್ತಾರೋ ಅಂತ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡೋದು, ಹಾಗೆ ಪ್ರೈಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದೀನಿ ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000. ಈ ತರ ಕ್ಯಾಶ್ ಪ್ರೈಸ್ ಕೊಡುವುದರ ಮೂಲಕ ಅದೇ ತರ ವಿದ್ಯಾರ್ಥಿಗಳನ್ನ ಭಾಗವಹಿಸಲಿಕ್ಕೆ ಅಂದ್ರೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ, ಯಾಕೆಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ 10 ಲಕ್ಷ ಜನ ಲೈಕ್ಸ್ ಹಾಕಿದ್ರೆ 10 ಲಕ್ಷ ಜನರಿಗೆ ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ ಅನ್ನ ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನ ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂತ ಕನಸು. ಯಾಕೆಂತಂದ್ರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನು ಅಂತಂದ್ರೆ ಹರ್ ಘರ್ ಹರ್ ದಿನ್ ಯೋಗ ಅಂತೇಳಿ. ಈ ಕಾರ್ಯಕ್ರಮ ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತ ಹೇಳುವ ಒಂದು ಪರಿಕಲ್ಪನೆಯೊಂದಿಗೆ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ, ಈಗ ಯೋಗ ಅಂದ್ರೆ ಅದನ್ನ ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ, ಅಂದ್ರೆ ಆ ಆಸನವನ್ನ ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ ಅದರ ಉಪಯೋಗ ಆಸನವನ್ನ ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂಥದ್ದು ಯೋಗವನ್ನ ಟೀಚ್ ಮಾಡುವಂತ ಶಿಕ್ಷಕರು. ಅಂದ್ರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದು ಅಥವಾ ಯೋಗ ಕ್ಲಾಸಸ್ ಅನ್ನ ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು, ಅದನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದರೂ?
0: ಆಯುಷ್ ಇಲಾಖೆಯಿಂದ 2009 ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ ಪಿ ಟಿ ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ 15 ದಿವಸ 1 ತಿಂಗಳನ್ನ ತರಬೇತಿಗಳನ್ನು ನೀಡಿ, ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಶನ್ ಅನ್ನು ಕೊಟ್ಟು, ಆ ಸರ್ಟಿಫಿಕೇಶನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ ಪಿ ಟಿ ಟೀಚರ್ಸ್ಗೆ ಬೇರೆ ಮಾಡಿದ್ದೀವಿ. ಅದೇ ತರ 2012 ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು 1,000 ಮುಖ್ಯೋಪಾಧ್ಯಾಯರಿಗೆ ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದ್ದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು 51 ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ,
1: ಆರೋಗ್ಯ
0: ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ರು ಜೆಂಟ್ಸ್ ಒಬ್ರು ಲೇಡೀಸ್, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ, ನಿರಂತರವಾಗಿ ಸುಮಾರು 2018 ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ 10,000 ಕೇಂದ್ರಗಳಲ್ಲಿ ಆಗ್ತದೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ, ಬೆಳಿಗ್ಗೆ 7-8 ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜ್ ಮೈಸೂರಿನಲ್ಲಿ, ಹಾಗೆ ಯೋಗ ಕಾಲೇಜಿನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು ಓಪಿಡಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ ಓಪಿಡಿಯಲ್ಲಿ ಯಾರವರಿಗೆ ಡಿಸೀಸ್ ಏನಿದೆ ಆ ಡಿಸೀಸ್ ಕರೆಕ್ಟ್ ಆಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂತ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸಿಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡೆಯಬಹುದು ಅಂತ ನನಗೆ ಅನಿಸಿಕೆ.
1: ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ ಅದು ಮೈಸೂರಿನಲ್ಲಿದೆ, ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು, ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದರೂ ಕಾರ್ಯಕ್ರಮ
0: ವಿಶೇಷವಾಗಿ ಮಾಡಿದ್ವಿ? ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದ್ರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೃದ್ರೋಗದಲ್ಲಿ ಯಾವ ಥರ ಅಂತಂದ್ರೆ ಸುಮಾರು 300-400 ವೈದ್ಯರು ಇದರಲ್ಲಿ ಭಾಗವಹಿಸಿ ಅದೊಂದು ಚರ್ಚಾ ರೀತಿಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು 3ನೇ ಕಾರ್ಯಕ್ರಮ, ಹೋದ ವರ್ಷನೂ ಮಾಡಿದ್ವಿ, ಅದರ ಹೋದ ವರ್ಷನೂ ಮಾಡಿದ್ವಿ. ಅದಾದ್ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗದ ಹಲವು ರಿಸರ್ಚ್ಗಳು ನಡೀತಾ ಇದ್ದಾವೆ. ಎರಡನೇದ್ದು ಕ್ಯಾನ್ಸರ್ನಲ್ಲಿ ಮತ್ತೆ ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತೆ ಯೋಗ. ಅಂದರೆ ಕ್ಯಾನ್ಸರ್ನಲ್ಲಿ ಯೋಗ ಮಾಡಿದಕೂಡಲೇ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂಥದ್ದು. ಮಾರ್ಫಿನ್ ಕೊಟ್ಟರು ಕೂಡ 21 ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ತರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಿನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಮನಸ್ಸು ಮತ್ತೆ ಯೋಗದ ಬಗ್ಗೆ ವಿಚಾರವನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನು ಸೆಳಿಬೇಕು ಅಂತ ಹೇಳುವಂತಹ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ತರ ಪ್ರತಿಯೊಂದು ಆಯಾಮಗಳಲ್ಲೂ ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂತ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್ ಇದು ನಮ್ಗೆ ಇಂಪಾರ್ಟೆಂಟ್.
1: ಈಗ ಅದೇ ಪ್ರಶ್ನೆ ನಾನು ತಮ್ಮನ್ ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಅಸೆಸ್ ಮಾಡೋದಕ್ಕೆ ಏನಾದರೂ
0: ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ

0: ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ತರ ನಿಮ್ಮ್ಯಾನ್ಸ್ ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು ಯೋಗದ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು ವರ್ಷದ ಸ್ಟಡಿ ಆಗಿದೆ. ಈ ತರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ಎತ್ಕೊಂಡಿದೀವಿ. ಅದೇ ತರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತೆ ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜಲ್ಲೂ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈ ತರದ ಹಲವು ಕಾರ್ಯಕ್ರಮಗಳು ರಿಸರ್ಚ್ ಇದಾಗ್ತಾ ಇದೆ, ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದು ಇದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲ್ ಅಲ್ಲಿ ಕಾನ್ಫರೆನ್ಸ್ ಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಡಿಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಮಾನಸಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಅದೇ ತರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ, ಇದನ್ನು ಒಂದು ಮ್ಯಾಗಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನು ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆಯ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಸಂಸ್ಥೆಗಳನ್ನು ತಾವು ಸೇರಿಸಿಕೊಂಡು ಮುನ್ನಡಿಬೇಕು ಅಲ್ವೇ? ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ, ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ನಾಡಿಹಳ್ಳಿ ಸ್ವಾಮೀಜಿಯವರನ್ನ ನಾವಿಲ್ಲಿ ಉಲ್ಲೇಖಿಸಬೇಕು, ಯಾಕೆಂದ್ರೆ ಯೋಗವನ್ನ ತುಂಬಾ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರಹ ಯಾವ್ಯಾವ ಸಂಸ್ಥೆಗಳನ್ನ ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಿ, ಏನೇನೆಲ್ಲ ಹೊಸ ವಿಚಾರಗಳನ್ನ ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು?
0: ಅದೇ ಈ ವರ್ಷದ್ದು ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ದು ಥ್ರೆಡ್ ಅಥವಾ ನಮ್ದು ರೀಚ್ ಲಿಮಿಟೆಡ್, ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GAD ಅಂದ್ರೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ, ಅದಾದ್ಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟಲ್ಗಳು, ಆಮೇಲೆ ಒಂದು 22-23 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜುಗಳು. ಇಲ್ಲಿ ನಿತ್ಯಯೋಗ ಡೈಲಿ ನಡೀತದೆ. ಆದರೆ ನಾವು ರೀಚ್ ಮಾಡಬೇಕಾದ 7 crore ಜನ. ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ, ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ. ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದ್ರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲಿ ಆಗಬಹುದು, ಅದೇ ತರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ, ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಿತ್ಯ ಯೋಗ ಕಾರ್ಯಕ್ರಮದ ಮೂಲಕ 7 crore ಜನರನ್ನ ಸೇರುವಂತ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದ್ರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟ್, ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂತಹ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ನಿಜವಾಗೂ ಕೂಡ ಗರ್ಗರ್ ಯೋಗ, ಹರ್ಗರ್ ಯೋಗ ಪರಿಕಲ್ಪನೆ ಸಾಕಾರ ಆಗೋದ್ರಲ್ಲಿ ಸಂಶಯವಿಲ್ಲ ಅಂತ ನನಗೆ ಕಾಣುತ್ತೆ.
1: 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು.
0: ನಮ್ಮ ಗುರಿ ಎಲ್ರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೀವಿ ಅಂತಂದರೆ ಇದು ಡ್ರಗ್ಲೆಸ್ ಥೆರಪಿ, ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರೂ ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ, ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗುತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ.
1: ಒಳ್ಳೆಯದು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರ, ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ, ವಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ಶ್ರೋತೃಗಳಿಗೆ ಮತ್ತೆ ನಮಗೆ ಅವಕಾಶ ಕೊಟ್ಟಂತಹ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಧನ್ಯವಾದ. ಯೋಗ ನಮನ ಎಲ್ಲರಿಗೂ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾತನಾಡುತ್ತಾರೆ ವಿವೇಕ್ ಆದಿತ್ಯ ಕಣಿಯಾಲ್.
5: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದೆ. ಗ್ರಾಮಗಳ ಮಧ್ಯೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವುದರ ಜೊತೆಯಲ್ಲಿ ಬಡತನ ನಿವಾರಣೆ ಹಾಗೂ ಗ್ರಾಮಗಳನ್ನು ಶಹರಗಳೊಂದಿಗೆ ಜೋಡಿಸುವುದರ ಮೂಲಕ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. 2000 ಇಸವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರಂಭಿಸಿದ ಮಹತ್ವಪೂರ್ಣ ಯೋಜನೆ ಇದಾಗಿದೆ. ಈ ಯೋಜನೆಯ ಮೂಲಕ ದೇಶದ 107,000 ಹಳ್ಳಿಗಳ ಜನವಸತಿ ಪ್ರದೇಶಗಳು ಜೋಡಿಸಲ್ಪಟ್ಟಿವೆ. ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಈಶಾನ್ಯ ಭಾರತದ ಹಳ್ಳಿಗಳು ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿವೆ. ಮಣಿಪುರ ರಾಜ್ಯದ ಹಿಂದುಳಿದ ಹಳ್ಳಿ ದುರ್ಗಮ ಪ್ರದೇಶಗಳು ಈ ಯೋಜನೆಯ ಮೂಲಕ ಸೂಕ್ತ ರಸ್ತೆ ಸಂಪರ್ಕ ಪಡೆದು ಆರ್ಥಿಕ ಅಭಿವೃದ್ಧಿಯತ್ತ ಹೆಜ್ಜೆ ಇರಿಸಿವೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದ ಮೂಲಕ ಮುನ್ನಡೆಯುತ್ತಿದ್ದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು 2015 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ 60 ಹಾಗೂ ರಾಜ್ಯ ಸರ್ಕಾರಗಳ 40 ಅನುಪಾತ ಹಾಗೂ ಅನುದಾನದ ಮೂಲಕ ಮುನ್ನಡೆದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳು ಈ ಯೋಜನೆಯ ಮೂಲಕ ಸೂಕ್ತ ಡಾಂಬರೀಕೃತ ರಸ್ತೆ ಸೌಕರ್ಯ ಹೊಂದಿ ಅಭಿವೃದ್ಧಿ ದಿಶೆಯಲ್ಲಿ ದಾಪುಗಾಲು ಇರಿಸಿವೆ. ಹಳ್ಳಿಗಳಿಗೆ ಅಗತ್ಯವಾದ ಸರಕು ಸರಂಜಾಮುಗಳನ್ನು ಪೂರೈಕೆ ಮಾಡಲು ಹಳ್ಳಿಗಳಲ್ಲಿ ರೈತರು ಬೆಳೆದ ಆಹಾರ ಹಾಗೂ ವಾಣಿಜ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಈ ರಸ್ತೆಗಳು ಸಂಪರ್ಕ ಸೇತುವಾಗಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕಳೆದ 25 ರಾಜ್ಯ ಹಾಗೂ ದೇಶದ ಗ್ರಾಮಗಳು ಶಹರಗಳೊಂದಿಗೆ ಸೂಕ್ತ ರಸ್ತೆ ಸಂಪರ್ಕ ಹೊಂದಿದ ಪರಿಣಾಮ ಗ್ರಾಮಗಳ ಆರ್ಥಿಕತೆ ಪ್ರಗತಿಯ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೂ ಸಹಕಾರಿಯಾಗಿದೆ. ಗ್ರಾಮ ಸಡಕ್ ಯೋಜನೆ ಮೂಲಕ ಹೊಸ ರಸ್ತೆಗಳ ನಿರ್ಮಾಣ ಒಂದೆಡೆಯಾದರೆ ಈ ತನಕವಿದ್ದ ಮಣ್ಣಿನ ರಸ್ತೆಗಳು ಡಾಂಬರೀಕರಣಗೊಂಡು ಸುಲಭ ಹಾಗೂ ಸುಸ್ಥಿರ ಪ್ರಯಾಣ ಸಾಧ್ಯವಾಗಿದೆ. 2024 ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತ ಘೋಷಣೆಯಾಯಿತು. ಇದರಲ್ಲಿ ಒಟ್ಟು 24,000 ಗ್ರಾಮೀಣ ಜನವಾಸ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆ ರೂಪಿಸಲಾಯಿತು. ರಸ್ತೆ, ನೀರು, ವಿದ್ಯುತ್, ವಸತಿ ಇವು ಜನರ ಮೂಲಭೂತ ಅಗತ್ಯತೆಗಳಲ್ಲಿ ಪ್ರಮುಖವಾಗಿವೆ. PMGSY ಮೂಲಕ ಗುಣಮಟ್ಟದ ಸಕಲ ಹವಾಮಾನ ತಾಳಿಕೆಯ ರಸ್ತೆ ಸಂಪರ್ಕ ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತವು ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿದೆ. ಇದು 2023-24 ಆರಂಭಗೊಂಡು 2028-29 ತನಕ ಚಾಲ್ತಿಯಲ್ಲಿರಲಿದೆ. ಅಂತಾರಾಷ್ಟ್ರೀಯ ಉತ್ಕೃಷ್ಟತೆಯ ರಸ್ತೆಗಳು 25,000 ಹೊಸ ಹಳ್ಳಿಗಳನ್ನು ಜೋಡಿಸಲಿವೆ. ಪಿಎಂ ಗತಿಶಕ್ತಿ ಯೋಜನೆಯ ಉದ್ದೇಶವನ್ನು ಕೂಡ ಈ ರಸ್ತೆಗಳು ಸಾಕಾರಗೊಳಿಸಲಿವೆ. 4ನೇ ಹಂತದಲ್ಲಿ ಒಟ್ಟು 62,500 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಹಾಗೂ ಇದಕ್ಕಾಗಿ 70,125 ಕೋಟಿ ರೂಪಾಯಿ ಬಳಸಲಾಗುತ್ತದೆ. ಈ ತನಕ ಗ್ರಾಮ ಸಡಕ್ ಯೋಜನೆಯಡಿ ದೇಶದಲ್ಲಿನ ಒಟ್ಟು 834,716 ಕಿಲೋಮೀಟರ್ ಉದ್ದದ ರಸ್ತೆ ಯೋಜನೆಯಲ್ಲಿ 771,641 ಕಿಲೋಮೀಟರ್ ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಗ್ರಾಮ ಸಡಕ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಿರಿಮೆ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು ಗ್ರಾಮೀಣ ರಸ್ತೆಗಳು ಈ ಯೋಜನೆಯ ಮೂಲಕ ಜೋಡಿಸಲ್ಪಟ್ಟಿವೆ. ಆರಂಭದ 20 ಗ್ರಾಮ ಸಡಕ್ ಯೋಜನೆಯ ಮೂಲಕ ಕರ್ನಾಟಕದ 5,612 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಹೊಂದಿ ಮೇಲ್ದರ್ಜೆಗೇರಿವೆ. 2022-23 ಸಾಲಿನಲ್ಲಿ ಒಟ್ಟು 1,629 ಕಿಲೋಮೀಟರ್ ರಸ್ತೆ ನಿರ್ಮಾಣ ಹೊಂದಿದ್ದು 2023-24 457 ಕಿಲೋಮೀಟರ್ ಪೂರ್ಣಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿವೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಉದ್ಘಾಟನೆ ಕಂಡ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆಗೂ ಗ್ರಾಮ ಸಡಕ್ ಯೋಜನೆಯು ಮಾದರಿಯಾಗಿದೆ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ಜನರ ಜೀವನಮಟ್ಟ ಸುಧಾರಣೆ

0: ಗೂ ಈ ರಸ್ತೆ ಯೋಜನೆಯ ಬಹುದೊಡ್ಡ ಕೊಡುಗೆ ಇದೆ. ಕಳೆದ 2.5 ದಶಕದಲ್ಲಿ ಈ ರಸ್ತೆಗಳು ಗ್ರಾಮೀಣ ಜನರ ಬದುಕಿನ ಆಶಾಕಿರಣವಾಗಿ, ಆರ್ಥಿಕ ಪ್ರಗತಿಯ ದ್ಯೋತಕವಾಗಿ, ಸುಲಭ ಸಂಪರ್ಕದ ಸೇತುವಾಗಿ ಮಾರ್ಪಟ್ಟಿವೆ. ಈ ಮೂಲಕ 25 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ದೂರದೃಷ್ಟಿ, ಕರ್ತವ್ಯಪರತೆ ರಸ್ತೆ ಸಂಪರ್ಕದ ಮೂಲಕ ಗ್ರಾಮ ವಿಕಾಸದಲ್ಲೂ ಪ್ರತಿಫಲಿಸಿದೆ ಎಂದು ಹೇಳಬಹುದು. ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಬಡತನ ನಿರ್ಮೂಲನೆ. ಒಂದು ರಸ್ತೆಯ ಮೂಲಕ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹಲವರಿಗೆ ಕಾಡಬಹುದು. ಇದಕ್ಕೆ ಉತ್ತರ ಅಷ್ಟೇ ಸರಳವಾಗಿದೆ. ರಸ್ತೆ ಸಂಪರ್ಕವೇ ಇಲ್ಲದ, ಕೇವಲ ನಡಿಗೆಯ ಮೂಲಕ, ನದಿಯಲ್ಲಿ ದೋಣಿ ಮೂಲಕ, ಬೆಟ್ಟ ಗುಡ್ಡಗಳನ್ನು ಏರುವ ಮೂಲಕ ತಮ್ಮ ಗ್ರಾಮಗಳಿಗೆ ಸಾಗುತ್ತಿದ್ದ ಜನರು ತಮ್ಮೂರಿಗೆ ಸೂಕ್ತ ರಸ್ತೆ, ನದಿಗೆ ಮೇಲ್ಸೇತುವೆ ನಿರ್ಮಾಣವಾದ ಬಳಿಕ ನಡಿಗೆಯ ಮೂಲಕ ವ್ಯಯಿಸುತ್ತಿದ್ದ ಸಮಯ ಉಳಿಯಿತು. ತಲೆಹೊರೆ ಮೂಲಕ ತಮ್ಮೂರಿಗೆ ದುಬಾರಿ ವೆಚ್ಚದಲ್ಲಿ ಸಾಗಿಸುತ್ತಿದ್ದ ಸರಕುಗಳು ಕಡಿಮೆ ಬೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಹೊಸ ರಸ್ತೆ ಸಂಪರ್ಕದ ಮೂಲಕ ಬಂದಿಳಿದವು. ಇಲ್ಲಿಗೆ ಜನರ ಸಮಯ, ಶ್ರಮ ಹಾಗೂ ಹಣವು ಉಳಿತಾಯವಾಗತೊಡಗಿತು. ಇದರ ಜೊತೆಯಲ್ಲಿ ಗ್ರಾಮಗಳಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತರಕಾರಿ ಖಾದ್ಯಗಳು, ಹಣ್ಣು ಹಂಪಲುಗಳು ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾರುಕಟ್ಟೆ ತಲುಪಲು ಸಾಧ್ಯವಾಯಿತು. ಸಾಗಣೆ ವೆಚ್ಚವೂ ಕಡಿಮೆಯಾಗಿ ಇಲ್ಲಿಯೂ ಹಣದ ಉಳಿತಾಯವಾಯಿತು. ಗ್ರಾಮ ಸಡಕ್ ರಸ್ತೆ ಸಂಪರ್ಕದ ಮೂಲಕ ಗ್ರಾಮದ ವಿದ್ಯುದೀಕರಣ, ಗ್ರಾಮೀಣ ಶಾಲೆಗಳ ನಿರ್ಮಾಣ, ಪುನರ್ ನಿರ್ಮಾಣದ ಕಾರ್ಯಗಳಿಗೆ ವೇಗ ದೊರೆಯಿತು. ರಸ್ತೆಗಳು ಗ್ರಾಮದ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಿದವು. ಗ್ರಾಮದ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಕಂಡಿತು. ಹೀಗೆ ಮಹಾತ್ಮ ಗಾಂಧಿ ಕಂಡಿದ್ದ ಗ್ರಾಮ ವಿಕಾಸ, ಸ್ವರಾಜ್ಯದ ಕನಸು ಈ ಮೂಲಕ ನನಸಾಗತೊಡಗಿತು. ಜಮ್ಮು ಕಾಶ್ಮೀರದ ದುರ್ಗಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿನ ಹಳ್ಳಿಗಳನ್ನು ಕೂಡ ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕಿಸಲಾಗಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹಳ್ಳಿಗಳು ಕೂಡ ಗ್ರಾಮ ಸಡಕ್ ಯೋಜನೆಯಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ಕಂಡಿವೆ. ವಿಕಸಿತ ಭಾರತ ಸಂಕಲ್ಪವು ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಪರ್ಕದ ಮೂಲಕ ಸಾಧ್ಯ ಎನ್ನುತ್ತಾರೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರು. ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕ ಹಾಗೂ ಹೂಡಿಕೆಯ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಗ್ರಾಮೀಣ ಭಾಗದ ಶಿಕ್ಷಣ, ಕೃಷಿ, ಮೂಲಸೌಕರ್ಯ ಸಹಿತ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಈ ರಸ್ತೆಗಳು ಸಾಕ್ಷಿಯಾಗಿವೆ. ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ವ್ಯಕ್ತಿಯ ಉದಾಹರಣೆಯೊಂದು ಇಲ್ಲಿದೆ. ಆಕೆಯ ಹೆಸರು ಮೀರಾಬಾಯಿ ಚಾನು. ಭಾರತದ ಹೆಸರಾಂತ ವೇಟ್ ಲಿಫ್ಟರ್, ಮಾತ್ರವಲ್ಲ ಒಲಿಂಪಿಕ್ ಪದಕ ವಿಜೇತೆ. ಈಕೆಯ ಊರು ಮಣಿಪುರದ ಒಂದು ಕುಗ್ರಾಮ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಉರುವಲಿಗೆ ಅಗತ್ಯವಾದ ಭಾರದ ಕಟ್ಟಿಗೆಗಳನ್ನು ಆಕೆ ಹೊರುತ್ತಿದ್ದಳು. ಈಕೆಯ ಸಾಮರ್ಥ್ಯವನ್ನು ಗಮನಿಸಿದ ಈಕೆಯ ಸಹೋದರ ಕ್ರೀಡಾ ಕ್ಷೇತ್ರದತ್ತ ಆಕರ್ಷಿತವಾಗುವಂತೆ ಮಾಡುತ್ತಾನೆ. ನಂತರ ಈಕೆ ತನ್ನ ದೈನಂದಿನ ವೇಟ್ ಲಿಫ್ಟಿಂಗ್ ಕ್ರೀಡಾಭ್ಯಾಸಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚರಿಸಬೇಕಾಗುತ್ತದೆ. ಹಳ್ಳಿಯಿಂದ ತನಗೆ ಅಗತ್ಯವಿರುವೆಡೆ ಸರಿಯಾದ ಸಮಯಕ್ಕೆ ಹೋಗಿ ಬರುವಂತಾಗಲು ಈಕೆಗೆ ಸಹಕಾರಿಯಾಗಿದ್ದು ಗ್ರಾಮ ಸಡಕ್ ರಸ್ತೆ. ಇಂದು ಈ ರಸ್ತೆ ಕೇವಲ ರಸ್ತೆಯಾಗಿಲ್ಲ, ಗ್ರಾಮ ವಿಕಾಸದ ರಹದಾರಿಯಾಗಿದೆ. ಹಲವು ಗ್ರಾಮೀಣ ಪ್ರತಿಭೆಗಳ ಉಗಮಕ್ಕೆ, ಜನರ ಆರ್ಥಿಕ ಸುದೃಢತೆಗೆ ವಿಶೇಷ ಕಾಣಿಕೆ ಹಾಗೂ ಕೊಡುಗೆ ನೀಡಿದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಮಾತನಾಡಿದವರು ವಿವೇಕ್ ಆದಿತ್ಯ ಕಣಿಯಾಲ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು, ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ಲೋವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈರುತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನವೀನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
2: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2,00,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡಾ 45ರಷ್ಟು ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047 ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ದ ಭಾರತವನ್ನು ನಿರ್ಮಿಸುತ್ತಿದೆ.
1: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಟ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಒಂದು ಗಂಟೆ 20 ನಿಮಿಷದ ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಡಾ ರೋಹಿಣಿ ಮೋಹನ್ ಅವರ ಸ್ವರದಲ್ಲಿ ಪ್ರೊಫೆಸರ್ ದೊಡ್ಡರಂಗೇಗೌಡರ ರಚನೆಯೇ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಸ್ಟುಡಿಯೋದಲ್ಲಿ ಸಮಯ 1:30 ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನದಲ್ಲಿ ಟಿಪ್ಪು ಮತ್ತು ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಶಾಸ್ತ್ರಿ ಚಿತ್ರದ ಈ ಗೀತೆಯನ್ನು.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ AK-56 ಚಿತ್ರದ ಈ ಗೀತೆಯನ್ನು. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಜಿ ಅಭಿಮಾನ್ ರಾಯ್. ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಮುಖಾಂತರ ಮೂರನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಆಫ್ಲೈನ್ ಮೂಲಕ ಹಾಸನ ತಾಲೂಕಿನ ಮುಸ್ಲೆ ಹೊಸಳ್ಳಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವ ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ವಿದ್ಯುತ್ ವಿಭಾಗಗಳಲ್ಲಿ ಸೀಟುಗಳು ಲಭ್ಯವಿದ್ದು, 2 ವರ್ಷಗಳ ಐಟಿಐ ಅಥವಾ ದ್ವಿತೀಯ ಪಿಯುಸಿ ವಿಜ್ಞಾನ ಅಥವಾ ತಾಂತ್ರಿಕ ವಿಷಯದಲ್ಲಿ ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳು ಮೂರನೇ ಸೆಮಿಸ್ಟರ್ಗೆ ಆಫ್ಲೈನ್ ಮೂಲಕ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 20ನೇ ತಾರೀಕು ಆಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪ್ರವೇಶ ಪಡೆಯಬಹುದಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9019748969 ಅನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಅಭಿಮಾನ್ ಮತ್ತು ಚೈತ್ರಾ ಅವರು ಹಾಡಿರುವ ಭಂಟಾ ಚಿತ್ರದ ಈ ಗೀತೆಯನ್ನ. ಉಳವಿ ಪ್ರಸಾದ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಅಭಿಮಾನ್.

0: ಕೇಳುಗರೆ, ಇದೊಂದು ಪ್ರಕಟಣೆ. ಇದೇ ತಿಂಗಳ 21ನೇ ತಾರೀಕಿನಂದು ನಡೆಯುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ ಇದೇ ತಿಂಗಳ 19ನೇ ತಾರೀಕಿನಂದು ಬೆಳಗ್ಗೆ 7:45ಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಮತ್ತು 21ನೇ ತಾರೀಕಿನಂದು ಬೆಳಗ್ಗೆ 7ಗಂಟೆಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಯನ್ನ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50ಕ್ಕೆ ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
0: ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ, ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಶಬ್ದವೇದಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಡಾ ರಾಜ್ಕುಮಾರ್ ಮತ್ತು ಚಿತ್ರ ಹಾಗೂ ಸಂಗಡಿಗರು.

0: ಕೇಳುಗರೆ, ಈಗ ಕಾಣೆಯಾಗಿರುವ ಅವರ ಬಗ್ಗೆ ಪ್ರಕಟಣೆ. 66 ವರ್ಷದ ಮಂಜೇಗೌಡ ಎಂಬ ವ್ಯಕ್ತಿ ಇದೇ ತಿಂಗಳ 6ನೇ ತಾರೀಕಿನಿಂದ ಶಾಂತಿಗ್ರಾಮ ಠಾಣಾ ವ್ಯಾಪ್ತಿಯ ಬಂಡಿಹಳ್ಳಿಯಿಂದ ಕಾಣೆಯಾಗಿದ್ದು, ಚೆಹರೆ ಹೀಗಿದೆ: 163 ಸೆಂಟಿಮೀಟರ್ ಎತ್ತರ, ಎಣ್ಣೆಗೆಂಪು ಮೈಬಣ್ಣ, ದುಂಡುಮುಖ, ಕಪ್ಪು ಮತ್ತು ಬಿಳಿ ಮಿಶ್ರಿತ ಕೂದಲನ್ನು ಹೊಂದಿದ್ದು ಸಾಧಾರಣ ಶರೀರವನ್ನು ಹೊಂದಿದ್ದಾರೆ. ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆ, ನೀಲಿ ಬಣ್ಣದ ಹವಾಯ ಚಪ್ಪಲಿಯನ್ನು ಧರಿಸಿರುತ್ತಾರೆ. ಈಗ ಹೇಳಿದ್ದ ಗಂಡಸಿನ ಮಾಹಿತಿ ಯಾರಿಗಾದರೂ ದೊರೆತಲ್ಲಿ ಶಾಂತಿಗ್ರಾಮ ಪೊಲೀಸ್ ಠಾಣೆ ಆರಕ್ಷಕ ಉಪನಿರೀಕ್ಷಕರಿಗಾಗಲಿ ಅಥವಾ ಹಾಸನ ಎಸ್ಪಿ ಸಾಹೇಬರಿಗಾಗಲಿ ಮಾಹಿತಿ ನೀಡಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ.
1: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
2: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
3: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
2: ಕೇಳುಗರೆ, ಈ ಸಂಜೆ 6:50 ಕೃಷಿರಂಗದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ತಪ್ಪದೆ ಕೇಳಿ ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಾಬ್ಜಿ ಸಂದೀಪ್ ಅವರ ಸಂಗೀತ ನಿರ್ದೇಶನದಲ್ಲಿ ಮಂಜುಳಾ ಗುರುರಾಜ್ ಮತ್ತು ಹೇಮಂತ್ ಅವರು ಹಾಡಿರುವ ಲಂಕೇಶ್ ಪತ್ರಿಕೆ ಚಿತ್ರದ ಈ ಗೀತೆಯನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ದಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2000

0: 51.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿಯೇ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಅಶೋನಧಾಫ್ ಮಾಹಿತಿ ನೀಡಿದ್ದಾರೆ.
1: ಪ್ರತಿ ವರ್ಷ ಜೂನ್ 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456678 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೇಳುಗರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಸೋನು ನಿಗಮ್ ಮತ್ತು ನಂದಿತಾ ಅವರು ಹಾಡಿರುವ ಸಕ್ಕರೆ ಚಿತ್ರದ ಗೀತೆಯನ್ನ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ. ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಭಾವಗೀತೆಗಳ ಪ್ರಸಾರ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8 ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ಗಜಲ್ಸ್, 9:30 ಚಲನಚಿತ್ರ ಧ್ವನಿವಾಹಿನಿ ಮಾಲಿಕೆಯಲ್ಲಿ ಚಿತ್ರ ಸಿಪಾಯಿ ಪ್ರಸಾರವಾಗಲಿದೆ. ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ, ಎಸ್ ನಾರಾಯಣ ಅವರು ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿರುವ ಚಂಡಾ ಚಿತ್ರದ ಗೀತೆಯನ್ನ. ಗೀತೆಗೆ ದನಿಯಾಗಿದ್ದಾರೆ ಶಾನ್ ಮತ್ತು ಚಿತ್ರಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಂದ್ರ ಚಕೋರಿ ಚಿತ್ರದ ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಚಿತ್ರ. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಇದುವರೆಗೂ ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ.

ಕೇಳುಗರೆ, ಇದು ನಿಮ್ಮ ಹಂಬಲದ ಬೆಂಬಲದ ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 5:18. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ಬಾನುಲಿ ಗೆಳೆಯ ಷಣ್ಮುಖ ಹೆಚ್ ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

0: ಆತ್ಮೀಯ ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವ ಕಾರ್ಯಕ್ರಮ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258 STD ಕ್ರಮಾಂಕ 08172. ಹಾಗಿದ್ರೆ ಇನ್ಹೇಕೆ ತಡ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಲಿಕ್ಕೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಮೊದಲ ಕರೆಯನ್ನು ಸ್ವೀಕರಿಸುವಂಥ ಸಮಯ. ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದರೆ, ಯಾವ ಗೀತೆಗಾಗಿ ಕೋರಿಕೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ ನೋಡೋಣ. ಮೊದಲ ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ, ಯಾರು ಎಲ್ಲಿಂದ?
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಹೇಳಿ, ತಮ್ಮ ಯಾರು, ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ ಸರ್.
0: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅವರು?
1: ಹೌದು ಸರ್.
0: ದಾವಣಗೆರೆ ಏನಕ್ಕೆ ಪ್ರಸಿದ್ಧಿ?
1: ಬೆಣ್ಣೆ ದೋಸೆ ಸರ್.
0: ಬೆಣ್ಣೆ ದೋಸೆ, ನಿಮ್ ಹೆಸರಲ್ಲೂ ಬೆಣ್ಣೆ ಇದೆಯಲ್ಲ, ಅದಕ್ಕೆ.
1: ಅದು ನಮ್ ಸರ್ನೇಮ್ ಸರ್.
0: ಸರ್ನೇಮ್ ಬೆಣ್ಣೆ ಅಂತ ಹೇಳಿ. ದಾವಣಗೆರೆ ಇನ್ನೇನಕ್ಕೆ ಪ್ರಸಿದ್ಧಿ ಆಗಿದೆ ನಿಮ್ ದಾವಣಗೆರೆ?
1: ಅದು ಜವಳಿ ಉದ್ಯಮ ಸರ್.
0: ಜವಳಿ ಉದ್ಯಮ, ಚನ್ನಬಸಪ್ಪ ಅಂಡ್ ಸನ್ಸ್?
1: ಹೌದು ಸರ್.
0: ಅದೊಂದೇ ಹೆಸರು ಅಥವಾ ಇನ್ಯಾವ್ದಾದ್ರು ಬೇರೆ ಹೆಸರಿನಲ್ಲಿ ಪ್ರಸಿದ್ಧಿ ಆಗಿದೆ?
1: ಬೇರೆ ಇರ್ತಾವ ಸರ್, ಅದಕ್ಕಿರೋ ಹೆಸರು ಬೇರೆ, ಯಾವಕ್ಕೂ ಅಷ್ಟು ಶೂಟ್ ಆಗೋದಲ್ಲ ಸರ್.
0: ಇನ್ನೇನ್ ಪ್ರಸಿದ್ಧಿ ನಿಮ್ ದಾವಣಗೆರೆ, ಇನ್ನೇನ್ ವಿಶೇಷತೆ ಇದೆ?
1: ಏನ್ ಸರ್ ನೆನಪಾಗ್ತಿಲ್ಲ.
0: ದಾವಣಗೆರೆನಲ್ಲಿ ಇನ್ನೇನ್ ವಿಶೇಷತೆ ನೆನಪಾಗ್ತಾ ಇಲ್ವಾ?
1: ಇಲ್ಲ ಸರ್.
0: ಮುಂದಿನ ಸಲ ಕರೆ ಮಾಡಿದಾಗ ದಾವಣಗೆರೆ ಎಲ್ಲ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡಿರಿ.
1: ಜ್ಞಾನಾರ್ಜನೆಗೆ ಒಂದೈ ಸರ್.
0: ಜ್ಞಾನಾರ್ಜನೆಗೆ ಏನಿದೆ? ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಇರೋದಲ್ಲ, ವಿಶೇಷವಾಗಿರುವಂತದನ್ನ ನಿಮ್ಮ ಜಿಲ್ಲೆ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ರೆ ಇಂತಹ ಕಾರ್ಯಕ್ರಮದಲ್ಲಿ ತಾವ ಅದನ್ನ ಹಂಚಿಕೊಂಡ್ರೆ ಒಂದು ಮಾಹಿತಿ ವರ್ಗಾವಣೆ ಆಗುತ್ತೆ ಎಲ್ಲರಿಗೂ.
1: ನಿಜ ಸರ್.
0: ಒಂದು ವಿಶೇಷವಾಗಿರುತ್ತೆ ಅಂತ ಹೇಳಿ.
1: ಓಕೆ ಸರ್,
0: ಖಂಡಿತ. ಈಗ ಯಾವ ಗೀತೆಯನ್ನ ಕೇಳಲಿಕ್ಕೆ ತಾವ್ ಇಷ್ಟಪಡ್ತಾ ಇದ್ದೀರ?
1: ಫಿಲಂ ಹೆಸರು ಜೂಟ್ ಸರ್.
0: ಜೂಟ್
1: ಫಿಲ್ಮ್. ಅವಳಾಗಬಹುದು ಅಂತ ಒಂದು ಎಸ್ ಪಿ ಬಿ ಅವರು ಹಾಡಿರಲ್ಲ, ಆಗಿರ್ಲಿ ಸರ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿದ್ದಾರೆ. ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ತಾವ್ ಕೇಳಿ ಆನಂದಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಓಕೆ ಸರ್, ನಮಸ್ತೆ ಸರ್.
0: ಧನ್ಯವಾದಗಳು. ಕೇಳುಗರೆ, ಆರಂಭದಲ್ಲಿ ಕೇಳೋಣ. ದಾವಣಗೆರೆಯಿಂದ ಕರೆ ಬಂದಿತ್ತು. ಜೂಟ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಸರ್ ಅಂತ ಹೇಳಿ ಹೇಳಿದ್ದಾರೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಗೀತೆಯನ್ನ ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

0: ಸುಮ್ಮನೆ
1: ತಮಾಷೆಗೆ
0: ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮುರಿದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯಾ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
2: ರೈಟ್.
0: ಜೂಟ್
2: ಜೂಟ್.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ. ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ನಯನ ಮನೋಹರ ಗೀತೆಯನ್ನು ತಾವು ಕೇಳಿಸ್ಕೊಂಡ್ರಿ. ಹಾಗಿದ್ರೆ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತೇಳಿ ಕೇಳೋಣ. ನಮಸ್ತೆ, ಯಾರು, ಎಲ್ಲಿಂದ ಇದು?
3: ನಮಸ್ಕಾರ.
2: ನಮಸ್ತೆ ಹೇಳಿ, ತಮ್ಮ ಹೆಸರು ಹೇಳಿ.
3: ನಾನು ಬೇಲೂರಿಂದ MP ಮಹಾಲಿಂಗಪ್ಪ ಅಂತ, ಕುವೆಂಪು ನಗರ.
2: ನಮಸ್ತೆ ಮಹಾಲಿಂಗಪ್ಪ ಅವರೇ.
3: ನಮಸ್ಕಾರ ಸರ್.
2: ಹೇಗಿದೆ ಬೇಲೂರಿನಲ್ಲಿ ವಾತಾವರಣ?
3: ಎಲ್ಲ ಸುತ್ತ ಮಳೆ ಆಗ್ತಾ ಇದೆ. ಬೇಲೂರಲ್ಲೇ ಮಳೆ ಇಲ್ಲ ಸರ್?
2: ಬೇಲೂರಿಗೂ ಮಳೆ ಇಲ್ಲ.
3: ಹೌದು ಸರ್, ಎಲ್ಲಾ ಕಡೆನೂ ಮಳೆ ಆಗ್ತಾ ಇದೆ. ನಮ್ ಬೇಲೂರಲ್ಲಿ ಮಳೆ ಇಲ್ಲ ಸರ್.
2: ಹೌದಾ?
3: ಹೌದು ಸರ್.
2: ಹಾಗಾದ್ರೆ ಸುಡು ಬಿಸಿಲು ಈಗಲೂ ಕೂಡ?
3: ಹೌದು, ಬಿಸಿಲು ಬಿಸಿಲು.
2: ಹೇಳಿ ಮಹಲಿಂಗಪ್ಪ ಅವರು, ಯಾವ ಗೀತೆಯನ್ನ ತಾವು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ರೆ?
3: ನಮ್ಮ ಸ್ನೇಹಿತನಿಗೋಸ್ಕರ ಸರ್, ಅಮರ್ ಟೈಲರ್ ಬಸವರಾಜು ಅಂತೇಳಿ, ಮತ್ತ ಅವರು ಇನ್ನೊಬ್ಬ ಸ್ನೇಹಿತರು CM ಯೋಗೀಶ್ ಅಂತ, ತುಂಬಾ ಪ್ರಯತ್ನ ಪಡ್ತಾ ಇದಾರೆ ಅಂತ, ಅವ್ರಿಗೆ ಲೈನ್ ಸಿಗ್ತಾ ಇಲ್ಲ.
2: ಹೌದಾ?
3: ಅದ್ರಿಂದ ನನಗೆ ಸಿಕ್ಕಿದೆ, ನಾನೇ ಅವ್ರ ಪರವಾಗಿ ಕೇಳ್ತಾ ಇದೀನಿ. ಎಡಕಲ್ಲು ಗುಡ್ಡದ ಮೇಲೆ.
2: ಓಹೋ, ನಿಮ್ಮೆಲ್ರಿಗೂ ಇಷ್ಟನ ಎಡಕಲ್ಲು ಗುಡ್ಡ?
3: ಹೌದು ಸರ್. ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ ಅನ್ನಂ ಹಾಡು ದಯವಿಟ್ಟು ಪ್ರಸಾರ ಮಾಡಿ ಸರ್.
2: ಯಾಕೆ ಆ ಗೀತೆ ಬಹಳ ಇಷ್ಟ ತಮ್ಗೆ, ವಿಭಿನ್ನವಾದಂತಹ ಗೀತೆ ಅಂತಾನೆ?
3: ಹೌದು ಸರ್, ಹೌದು ಸರ್, ತುಂಬಾ ಹಳೇದಲ್ವಾ, ಹಾಗಾಗಿ ಅದನ್ನ ಕೇಳ್ಬೇಕು ಅಂತ ಮಾತಾಡ್ಕೊಂಡ್ವಿ ಬೆಳಿಗ್ಗೆ.
2: ಸಿನಿಮಾ ಎಷ್ಟು ಬಾರಿ ನೋಡಿದ್ರಾ ಸಿನಿಮಾ
3: ಅಂತ ಹೇಳಿದ್ದೆ.
2: ಆ ಸಿನಿಮಾನ ನೀವೆಲ್ಲರೂ ಎಷ್ಟು ಬಾರಿ ನೋಡಿದ್ದೀರಾ ಅಂತ ಕೇಳಿದೆ.
3: ಏನ್ ಆಗ್ತಾಯ್ತು, ತುಂಬಾ ವರ್ಷ ಆಯ್ತಲ್ಲ ಸರ್, ತುಂಬಾ ವರ್ಷಗಳಾಯ್ತು ನೋಡಿ ಅದನ್ನ. ಹಾಡು ತುಂಬಾ ಚೆನ್ನಾಗಿದೆ ಕೇಳಕ್ಕೆ ಅಂತ.
2: ಖಂಡಿತ ಮಹಲಿಂಗಪ್ಪ ಅವರೇ, ನಿಮಗೆ ನಿರಾಸೆ ಮಾಡೋಲ್ಲ ನಾವು.
3: ಹೌದು,
2: ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕೇಳಿ.
3: ಆಯ್ತು, ಧನ್ಯವಾದಗಳು.
2: ಧನ್ಯವಾದಗಳು ನಿಮ್ಗೂ ಕರೆ ಮಾಡಿದ್ದಕ್ಕೆ, ಹೀಗೆ ಭಾಗವಹಿಸ್ತಾ ಇರಿ.
3: ನಮಸ್ಕಾರ ಸರ್.
2: ನಮಸ್ತೆ. ಕೇಳಿದ್ರೆ ಬೇಲೂರಿನಿಂದ ಮಹಲಿಂಗಪ್ಪ ಅವರು ಕರೆ ಮಾಡಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಗೀತೆಯನ್ನ ಹಾಡಿದ್ದಾರೆ SJ, ಸಂಗೀತ ಸಂಯೋಜನೆ MR ರಂಗರಾವ್ ಅವರಿಂದ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಕೇಳಿದ್ರೆ ಈಗಷ್ಟೇ ಎಡಕಲು ಗುಡ್ಡದ ಮೇಲೆ ಚಿತ್ರದ ಒಂದು ವಿಶೇಷವಾದಂಥ ಗೀತೆಯನ್ನು ತವಾಲಿಸ್ಕೊಂಡ್ರಿ. ಹಾಗಿದ್ರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡ್ತಾರೆ, ಅವರು ಯಾವ ವಿಶೇಷವಾದಂಥ ಗೀತೆಯನ್ನು ಕೇಳ್ತಾರೆ ಅಂಥೇಳಿ ನೋಡೋಣ. ಮುಂದಿನ ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ, ಯಾರಿದು? ನಮಸ್ತೆ ಮೇನಕಾ ನಟರಾಜ್ ಅವರೇ. ಕಾಫಿ ಆಯ್ತಾ ತಮ್ದು? ಕಾರ್ಯಕ್ರಮ ಕೇಳ್ತಾ ಇದ್ರಾ? ಪ್ರಯತ್ನ ಮಾಡ್ತಾ ಇದ್ರಿ. ಹೇಳಿ ಮೇನಕಾ ಅವರೇ, ಯಾವ ಗೀತೆಯನ್ನ ತಾವು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದೀರಾ?
4: ಗಡಿ ಬಿಡಿ ಗಂಡ ಫಿಲಂನಿಂದ ಟೈಟಲ್ ಸಾಂಗ್ ಇದೆ.
3: ಟೈಟಲ್ ಸಾಂಗ್ ಅಂದ್ರೆ ಗಡಿ ಬಿಡಿ ಗಂಡ ನೀನು?
4: ಗಡಿ ಬಿಡಿ ಗಂಡ ನೀನು ಅದೇ ಹಾಕಿದ್ದು.
3: ಏನ್ ನಿಮ್ಮ ಮನೆಯವ್ರ ಗಡಿ ಬಿಡಿನ?
4: ಹೌದು ಸರ್.
3: ನೀವು ಸಿಡಿ ಮಿಡಿನ?
4: ಇಲ್ಲ ಸರ್.
3: ನೀವೇನ್ ಸಿಡಿ ಮಿಡಿ ಇಲ್ಲ, ಆದ್ರೂ ಅವ್ರ ಗಡಿ ಬಿಡಿ ಅಂತ.
4: ಹೌದು ಸರ್.
3: ಆ ಗೀತೆ ಬಹಳ ಇಷ್ಟ ನಿಮ್ಗೆ? ಮುಸ್ಸಂಜೆ ವಾತಾವರಣದಲ್ಲಿ ಒಂದು ಅದ್ಭುತವಾದಂತ ಗೀತೆ ಈಗ ಪ್ರಸಾರ ಆಗುತ್ತೆ ನಿಮ್ಗಾಗಿ, ಕೇಳಿ ಆನಂದಿಸಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
4: ಧನ್ಯವಾದಗಳು.
3: ಕೇಳಿದ್ರೆ ಈಗ ಅಲ್ಸಣ ಮೇನಕಾ ಅವರು ಕರೆ ಮಾಡಿ ಗಡಿಬಿಡಿ ಗಂಡ ಚಿತ್ರದ ಗಡಿಬಿಡಿ ಗಂಡ ನೀನು ಗೀತೆಯನ್ನ ಪ್ರಸಾರ ಮಾಡಿ ಸರ್ ಅಂತ ಹೇಳಿ ಕೇಳಿದ್ದಾರೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

0: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
0: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳಗರೆ, ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈಗಷ್ಟೇ ಗಡಿಬಿಡಿ ಗಂಡ ಚಿತ್ರದ ಒಂದು ಇಂಪಾದ ಗೀತೆಯನ್ನು ತಾವು ಕೇಳಿಸ್ಕೊಂಡು ಬಂದ್ರಿ. ಹಾಗಿದ್ರೆ ಮುಂದಿನ ಕರೆಯನ್ನು ಸ್ವೀಕರಿಸಿ ಅವರು ಯಾವ ಗೀತೆಯನ್ನು ಕೇಳ್ತಾರೆ ಅಂತ ಹೇಳಿ ನೋಡೋಣ. ನಮಸ್ತೆ.
3: ನಮಸ್ತೆ ಸರ್.
2: ಹೇಳಿ, ತಮ್ಮ ಹೆಸರು ಹೇಳಿ.

0: ಚೇ ಮಾಡ್ಕೊಳ್ಳಿ.
1: ಶುಭ ಸಂಜೆ ಸರ್.
0: ಶುಭ ಸಂಜೆ ಹೇಳಿ.
1: ಸರ್ ಸ್ವರಾಜ್ ಕುಮಾರ್ ಅಂತ.
0: ಹಾ ಹೇಳಿ ಸರ್, ನಮಸ್ತೆ.
1: ಸಂಪಿಗೆ ರೋಡ್ ಕೆ ಆರ್ ಪುರಂ ಇಂದ ಮಾತಾಡ್ತಾರೆ ಸರ್.
0: ಹೇಳಿ ಸ್ವರಾಜ್ ಕುಮಾರ್ ಅವರೇ, ಹೆಸರು ತುಂಬಾ ವಿಭಿನ್ನವಾಗಿದೆ ತಮ್ದು.
1: ಫೈನ್ ಸರ್, ಥ್ಯಾಂಕ್ ಯು.
0: ಸ್ವರಾಜ್ ಕುಮಾರ್
1: ಸರ್
0: ಹೇಳಿ. ಯಾವ
1: ಸರ್? ಪರಶುರಾಮದಿಂದ. ನನ್ನ ಸ್ನೇಹಿತರು ಅನಂತಣ್ಣ ಅಂತ, ಇನ್ನೊಬ್ರು ನಮ್ಮ ಇಮ್ಸ್ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾರೆ ಮೋನಣ್ಣ ಅಂತ, ಅವರದ ಹುಟ್ಟಿದ ದಿನ. ಅವರಿಗೋಸ್ಕರ ನಗುತ್ತಾ ನಗುತ್ತಾ ಬಾಳು ಈ ಒಂದು ಗೀತೆ
0: ಹುಟ್ಟುಹಬ್ಬಕ್ಕೆ ಶುಭ ಹಾರೈಕೆ ಕೊಡ್ತಾ ಇದ್ರ ತಾವು.
1: ಹೌದೌದು ಸರ್,
0: ದೊಡ್ಡ ಉಡುಗೊರೆ ಕೊಡ್ತಾ ಇದ್ರ ಗೀತೆಯನ್ನ ಪ್ರಸಾರ ಮಾಡಿ.
1: ಕಂಡು ಬಹಳ ಸ್ನೇಹಿತರು ಸರ್ ಅವರು.
0: ಖಂಡಿತ
1: ಮಾಡ್ತಾರೆ, ಇನ್ನೊಬ್ರು ಇದರಲ್ಲಿ ವರ್ಕ್ ಮಾಡ್ತಾರೆ ಸರ್. ಹಾಗಾಗಿ
0: ಆಗ್ಲಿ, ನಿಮ್ಮ ಸ್ನೇಹಿತರಿಗೋಸ್ಕರ ನಿಮ್ಮ ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು. ಕೇಳಿದ್ರೆ ಸ್ವರಾಜ್ ಕುಮಾರ್ ಅವರು ಕರೆ ಮಾಡಿ ನಗುತ್ತಾ ನಗುತ್ತಾ ಬಾಳು ನೀನು ಪರಶುರಾಮ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಸರ್ ಅಂತೇಳಿ ಹೇಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಚೆನ್ನಾಗಿ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೀವಿ. ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು. ಈ ಗೀತೆಯನ್ನ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री 40 लाख करोड़ से भी अधिक के मुद्रा लोन से।
1: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर।
0: 12 साल विश्वास के, विकास के, जन कल्याण के।
2: ಕೇಳಿದರೆ ಪರಶುರಾಮ ಚಿತ್ರದ ಬಹುಶಃ ಹುಟ್ಟುಹಬ್ಬದ ಶುಭಾಶಯಕ್ಕೆ ಹೇಳಿ ಮಾಡಿಸಿದಂತಹ ಗೀತೆ ಅನಿಸುತ್ತೆ. ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ಮುಂದಿನ ಕರೆಯನ್ನ ಸ್ವೀಕರಿಸಿ ಅವರು ಯಾವ ಗೀತೆಯನ್ನ ಕೇಳ್ತಾರೆ ಅಂತ ಹೇಳಿ ನೋಡೋಣ. ನಮಸ್ತೆ, ಯಾರಿದು, ಎಲ್ಲಿಂದ?
3: ನಮಸ್ತೆ, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್.
2: ರೂಪಾ ಪಾಂಡುರಂಗರಾವ್, ನಮಸ್ತೆ. ಹೇಳಿ ರೂಪಾ ಅವರೇ, ನಿಮ್ಮ ಚಿತ್ರದುರ್ಗದ ಬಗ್ಗೆ ಏನ್ ಹೇಳ್ತೀರಾ ವಿಶೇಷವಾಗಿ?
3: ನಮ್ಮ ಚಿತ್ರದುರ್ಗದಲ್ಲಿ ಐತಿಹಾಸಿಕ ಸ್ಥಳ ಸರ್, ಚಿತ್ರದುರ್ಗ ಕೋಟೆ ಇದೆ, ಚಂದ್ರವಳ್ಳಿ ಇದೆ, ಹಾಗೆ ಜೋಗಿಮಟ್ಟಿ ಇದೆ, ಹಾಗೆ ಅಂತ ಒಂದು ಇದೆ, ಎಲ್ಲ ಚೆನ್ನಾಗಿದೆ ಸರ್.
2: ಚೆನ್ನಾಗಿದೆ,
3: ಐತಿಹಾಸಿಕ ಸ್ಥಳ ಅಲ್ವಾ ಸರ್,
2: ನಾವೆಲ್ಲ ಬಂದು ನೋಡಬಹುದು ಚಿತ್ರದುರ್ಗನ.
3: ಆರಾಮಾಗಿ ಬರ್ಬೇಕು ಸರ್, ತುಂಬಾ ಚೆನ್ನಾಗಿದೆ, ಎಲ್ಲ ಒಂದ್ಸರಿ ಬಿರುಕಿ ತರಬೇಕು.
2: ಈಗ ಹೇಗಿದೆ, ಮಳೆ ಬರ್ತಿದೆಯಾ ಅಥವಾ ಬಿಸಿಲು ತುಂಬಾ ಇದೆಯಾ?
3: ತುಂಬಾ ಇದೆ ಸರ್, ಬಿಸಿಲಿದೆ ಸರ್, ಈಗ ಮಳೆ ಇಲ್ಲ.
2: ಮಳೆ ಆಗಿಲ್ಲ?
3: ಇಲ್ಲ ಸರ್.
2: ಮಳೆ ನಿರೀಕ್ಷೆ ಮಾಡ್ತಿದ್ರ ನೀವು ಕೂಡ?
3: ಹೌದು ಸರ್, ನಾವು ಸಿಟಿಯಲ್ಲಿರೋದು ಅಷ್ಟೊಂದು ನಿರೀಕ್ಷೆ ಮಾಡಲ್ಲ ಸರ್, ಸುತ್ತಮುತ್ತ ಹಳ್ಳಿಯವ್ರು ತುಂಬಾ ನಿರೀಕ್ಷೆ ಮಾಡ್ತಾರೆ.
2: ಹಳ್ಳಿಯವ್ರಿಗೆ ಬೇಕಲ್ಲ ಪಾಪ, ರೈತರಿಗೆ ಅದೇ ಆಧಾರ ಅಲ್ವಾ?
3: ಹೌದು ಸರ್,
2: ಮಳೆ ಬಿದ್ದರೆ ಜೀವನ. ಮತ್ತೆ ಅಲ್ಲ, ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ.
3: ಹೌದು ಸರ್,
2: ಅವ್ರು ಚೆನ್ನಾಗಿರ್ಬೇಕಷ್ಟೇ. ನಾವು ಸಿಟಿನಲ್ಲಿ ಚೆನ್ನಾಗಿರ್ತೀವಿ ಅಂದ್ರೆ ರೈತರು ಹಳ್ಳಿನಲ್ಲಿ ಚೆನ್ನಾಗಿದ್ರೆ ಮಾತ್ರ.
3: ಹೌದು ಸರ್, ನಮಗೆ ಕುಡಿಯಲಿಕ್ಕೆ ಎಲ್ಲ ನೀರ್ ಬೇಕು.
2: ನೀರ್ ಬೇಕು, ಹೌದು. ಮತ್ತೆ
3: ಮಳೆ ಬರ್ಲೇಬೇಕು
2: ಖಂಡಿತ. ಹೇಳಿ ರೂಪಾ ಪಾಂಡುರಂಗರಾವ್ ಅವರೇ, ಯಾವ ಗೀತೆಯನ್ನ ಕೇಳಲಿಕ್ಕಾಗಿ ಕರೆ ಮಾಡಿದ್ರಿ ಇವತ್ತು?
3: ಸರ್, ಇವತ್ತು ಯುಗಪುರುಷ ಫಿಲಂ ಭೂಲೇಖವೆಲ್ಲ ಸುತ್ತಿ ಸುತ್ತಿ ಬಂದೆ ಅಂತ ಒಂದು ಹಾಡಿದೆ ಸರ್, ನೀವು ಹಾಡ್ಬೇಕು.
2: ಆ ಗೀತೆ ಬಹಳ ಇಷ್ಟನಾ ನಿಮ್ಗೆ?
3: ಸರ್, ರವಿಚಂದ್ರನ್ ಸಾಂಗ್ಸ್ ಅಂದ್ರೆ ಇಷ್ಟ ಸರ್ ನನಗೆ.
2: ಹಾಗಾಗಿ ಆ ಗೀತೆ,
3: ಅದು ಅಂಸಲಿತ ಅವ್ರ ಮ್ಯೂಸಿಕ್ ಅಂದ್ರೆ ಇಷ್ಟ.
2: ಖಂಡಿತ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ತಾವು ಕೇಳಿ.
3: ನನ್ನ ಮಗ ಶ್ರವಂತ್ ಆಗಿ ಕೇಳಬಲ್ಲ.
2: ಖಂಡಿತ, ನಿಮ್ಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.
3: ಧನ್ಯವಾದ.
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕೇಳಿದರೆ ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರವರು ಕರೆ ಮಾಡಿ ಯುಗ ಪುರುಷ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಸರ್ ಅಂತ ಹೇಳಿ ಕೇಳಿಕೊಂಡ್ರು. ಖಂಡಿತ, ಅವರ ನೆಚ್ಚಿನ ಗೀತೆ ಬಿತ್ತರಾಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ಬರೆದು ಸಂಗೀತವನ್ನು ಅಳವಡಿಸಿದ್ದಾರೆ ಹಂಸಲೇಖ.

0: जय हिंद। पिछले एक दशक में आपने एक बदलाव नोटिस किया? अब भारत आतंकवाद की जड़ों पर कड़ा प्रहार करने लगा है। नक्सलवाद को तो खत्म ही कर दिया है। डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं। अब भारत चुप नहीं रहता, अब नहीं सहता।
1: हमें गर्व है कि पिछले एक दशक में हमारी सेनाएं तेजी से आत्मनिर्भरता की ओर कदम बढ़ा रही है।
0: 12 साल विश्वास के, विकास के, जन कल्याण के।
2: ಕೇಳಿದ್ರೆ ಈಗಷ್ಟೇ ಯುಗ ಪುರುಷ ಚಿತ್ರದ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಂತಹ ಸೊಗಸಾದ ಗೀತೆಯನ್ನು ತಾವು ಕೇಳಿಸ್ಕೊಂಡ್ರಿ. ಹಾಗಿದ್ರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಕೇಳೋಣ. ನಮಸ್ತೆ, ಯಾರಿದು?
3: ನಮಸ್ತೆ ಸರ್, ಎಲ್ಲಮಿಂದ.
2: ನಮಸ್ತೆ ಹೇಳಿ, ತಮ್ಮ ಹೆಸರು ಹೇಳಿ.
3: ಶ್ರೀನಿವಾಸ್ ಅಂತ ಹೇಳಿ. ಎಲ್ಲಮಿಂದ.
2: ಎಲ್ಲಿಂದ ಮೇಡಮ್ ಕರೆ ಮಾಡ್ತಿರೋದು?
3: ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ.
2: ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ತಾವು ಸಿದ್ಧ ಆಗಿದ್ದೀರಾ ನಿಮ್ಮ ಚಿಕ್ಕಮಗಳೂರು ಬಗ್ಗೆ ವಿಶೇಷತೆ ಹೇಳಲಿಕ್ಕೆ?
3: ಸರ್, ನಮ್ದು ಹಳ್ಳಿ ಸರ್, ಚಿಕ್ಕಮಗಳೂರಿಂದ ಹಳ್ಳಿ, ಕಡೂರು ತಾಲೂಕು ಸರ್ ನಮ್ದು, ಎಳ್ಳಮಳಸೆ ಅಂತ.
2: ಆದ್ರೆ ಚಿಕ್ಕಮಗಳೂರು ಏನಕ್ಕೆಲ್ಲ ಪ್ರಸಿದ್ಧಿ ಆಗಿದೆ?
3: ಚಿಕ್ಕಮಗಳೂರು ಅದು ಜಿಲ್ಲೆ ಸರ್, ತುಂಬಾ ಒಳ್ಳೆ ಕ್ಷೇತ್ರಗಳಿಗೆ ಅಲ್ಲಿ ಮಲೆನಾಡು ಅಲ್ವಾ, ಎಸ್ಟೇಟ್ ಎಲ್ಲ ಇರುತ್ತೆ ಸರ್.
2: ಎಸ್ಟೇಟ್ ಎಲ್ಲ ಇರುತ್ತೆ ಹಾಗೆ.
3: ಹೌದು ಸರ್.
2: ಹೇಳಿ, ಯಾವ ಗೀತೆಯನ್ನ ಕೇಳಲಿಕ್ಕೆ ಕರೆ ಮಾಡಿದಿರ ತಾವ್ ಇವತ್ತು?
3: ಸರ್, ನಮಗೆ ರವಿಚಂದ್ರನ್ ಸಾಂಗ್, ಕೊಟ್ಟಳ ಕೊಟ್ಟಳ ಸರ್, ಕಿಂದರಿ ಜೋಗಿ ಚಿತ್ರದಿಂದ.
2: ಮತ್ತೊಮ್ಮೆ ರವಿಚಂದ್ರನ್ ಮತ್ತೆ ಹಂಸಲೇಖ ಅವರ ಕಾಂಬಿನೇಷನ್ ಗೀತೆ.
3: ಹೌದು ಸರ್, ತುಂಬಾ ಚೆನ್ನಾಗಿರುತ್ತೆ ಸಾಂಗ್. ಹಾಗಾಗಿ
2: ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಬಿತ್ತರ ಆಗುತ್ತೆ, ಕೇಳಿ ಆನಂದಿಸಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹೀಗೆ ಕರೆ ಮಾಡ್ತೀರಿ, ಕಾರ್ಯಕ್ರಮಗಳೆಲ್ಲ ಆಲಿಸ್ತಾ ಇರಿ ಅಂತ ಹೇಳ್ತಾ ಈಗ ನಿಮ್ಮ ನೆಚ್ಚಿನ ಗೀತೆ ಬಿತ್ತರ ಆಗುತ್ತೆ. ಆತ್ಮೀಯ ಶ್ರೋತೃಗಳೇ, ಈಗ ಆಲಿಸೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಕಿಂದರಿ ಜೋಗಿ ಚಿತ್ರದ ಗೀತೆ. ಈ ಗೀತೆಯನ್ನ ಬರೆದು ರಾಗ ಜೋಡಣೆ ಮಾಡಿದ್ದಾರೆ ಹಂಸಲೇಖ.

0: मम्मी, ये जहाज कहाँ जा रहा है?
1: बेटा, अब तो भारत का हर कोना आसमान से जुड़ रहा है।
2: जब भारत उड़ान भरता है तो उड़ान भरते हैं सपने, जुड़ते हैं शहर, बढ़ते हैं अवसर।
1: पिछले 12 वर्षों में माननीय प्रधानमंत्री श्री नरेंद्र मोदी जी के सक्षम नेतृत्व में विकसित हुए हैं 160 से ज्यादा एयरपोर्ट्स। उड़ान योजना से संभव हुआ है छोटे शहरों तक हवाई संपर्क। डीजी यात्रा से सरल एवं सुगम हुई हवाई यात्रा।
2: नागर विमानन मंत्रालय, विकसित होते भारत की नई उड़ान। 12 साल विश्वास के, विकास के, जन कल्याण के।
3: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ. ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
5: ಕೇಳುಗರೆ, ಇದು ನಿಮ್ಮ ಮನದ ಮಿಡಿತ, ಹೃದಯದ ತುಡಿತ, ಆಕಾಶವಾಣಿ ಹಾಸನ. ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗಿದ್ರೆ ಮುಂದಿನ ಕರೆಯನ್ನ ಸ್ವೀಕರಿಸಿ ಕಾರ್ಯಕ್ರಮವನ್ನು ಮುಂದುವರೆಸೋಣ. ನಮಸ್ತೆ, ಹೇಳಿ.
6: ಹಲೋ, ನಮಸ್ಕಾರಗಳು ಸರ್.
5: ನಮಸ್ಕಾರಗಳು. ಯಾರು? ಎಲ್ಲಿಂದ?
6: ಸತೀಶ್ ಕುಮಾರ್ ಸರ್, ಸಾಲಿಗ್ರಾಮ ಉಡುಪಿ.
5: ಸಾಲಿಗ್ರಾಮ ಉಡುಪಿ, ಸತೀಶ್ ಕುಮಾರ್.
6: ಹೇಗಿದ್ದೀರಾ?
5: ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ
6: ಸತೀಶ್ ಅವರೇ? ಸೂಪರ್ ಸರ್.
5: ಹೇಳಿ, ನಿಮ್ಮ ಸ್ಥಳದ ಮಹಿಮೆ, ವಿಶೇಷತೆ.
6: ಸ್ಥಳ ಸಾಲಿಗ್ರಾಮ. ಸಾಲಿಗ್ರಾಮ ನಮ್ಮ ಜ್ಞಾನಪೀಠ ಡಾಕ್ಟರ್ ಶಿವರಾಮ್ ಕಾರಂತರ ತವರೂರು.
5: ತವರೂರು, ಅದು ದೊಡ್ಡ ವಿಶೇಷತೆ.
6: ಅಲ್ಲಿ ಇಲ್ಲಿ ಅವರದ್ದು ಇದಿದೆ, ವಸ್ತು ಪ್ರದರ್ಶನಾಲಯ ಇದೆ. ಇದು ಯಾವ್ದು ಥೀಮ್ ಪಾರ್ಕ್ ಇದೆ. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಅವರ ಕೋಟ, ಮೂಲ ಹುಟ್ಟಿದ್ದು ಕೋಟ, ನೆಲೆಸಿದ್ದು ಸಾಲಿಗ್ರಾಮ.
5: ಸಾಲಿಗ್ರಾಮದಲ್ಲಿ
6: 5 ಕಿಲೋಮೀಟರ್ ದೂರ ಹೋದ್ರೆ ಥೀಮ್ ಪಾರ್ಕ್ ಇದೆ ಸರ್. ನೋಡ್ಲೇಬೇಕಾದ ಒಂದು ಶಾಲಾ ಪ್ರವಾಸದಲ್ಲೆಲ್ಲ ಬಂದು ಹೋಗ್ತಾ ಇದ್ದಾರೆ ಎಲ್ಲ ಕಡೆಯವರು. ಬಂದು ಹೋಗುವಂತ ಒಂದು ಒಳ್ಳೆ ಸ್ಥಳ ಥೀಮ್ ಪಾರ್ಕ್. ಅಲ್ಲಿ ಎಲ್ಲದೂ ಇದೆ. ಒಂದು ತಿಂಗಳಿಗೆ ಒಂದು 8-10 ಪ್ರೋಗ್ರಾಮ್ ಆದ್ರೂ ನಡೀತದೆ. ಅದು ಸಾಂಸ್ಕೃತಿಕಕ್ಕೆ ಒಂದು ಟೆಚ್ ಇರುವ ಕಾರ್ಯಕ್ರಮಗಳು, ಸ್ಪರ್ಧೆಗಳು ಎಲ್ಲ ನಡೀತಾ ಇರ್ತದೆ ವರ್ಷ ಪೂರ್ಣ. ಮತ್ತೆ ಇದು ಎಲ್ಲಾ 8 ಮಂದಿಯ ಪುತ್ಥಳಿಗಳು ಎಲ್ಲ. ಮತ್ತೆ ಶಿವರಾಮ್ ಕಾರಂತರ ಛಾಯಾಗ್ರಾಹಕರು, ಅವರು ದೊಡ್ಡ ಛಾಯಾಗ್ರಾಹಕರು.
5: ಅವರದ್ದು
6: ಇದೇ ದೇಶ ವಿದೇಶದಲ್ಲಿ ಛಾಯಾಗ್ರಹಣ ಮಾಡಿದ ಫೋಟೋಗಳು. ಮತ್ತೆ ಅವರು ಒಂದು ತುಳು ಪಿಕ್ಚರ್ ನಲ್ಲಿ ಅಭಿನಯ ಮಾಡಿದ್ದಾರೆ, ಅದರ ಎಲ್ಲಾ ಫೋಟೋಗಳು
5: ಎಲ್ಲವೂ ಸಿಗುತ್ತೆ ಅಲ್ಲಿ ಬಂದ್ರೆ.
6: ಎಲ್ಲದೂ ಇದೆ,
5: ಖಂಡಿತ ನೋಡಬೇಕಾದಂತಹ ಸ್ಥಳ.
6: ಹೌದೌದು, ನೋಡಲೇಬೇಕಾದ ಒಂದು ಸ್ಥಳ
5: ಖಂಡಿತ. ಸತೀಶ್ ಅವರ ಒಳ್ಳೆ ಮಾಹಿತಿ ಕೊಟ್ರಿ ಕಾರ್ಯಕ್ರಮದ ಜೊತೆಗೆ. ಯಾವ ಗೀತೆಯನ್ನ ತಾವು ಕೇಳಲಿಕ್ಕೆ ಆಸೆ ಪಟ್ಟು
6: ಕೇಳಿದಿರಲ್ಲ, ಅದು ಒಂದು ದೊಡ್ಡತನ ಅಲ್ವಾ?
5: ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ, ಎರಡೂ ಆಗ್ಲಿ.
6: ನನಗೆ ಮೆರವಣಿಗೆ ಫಿಲ್ಮ್ ಇದೊಂದು ಸಾಂಗ್ ಬೇಕಿತ್ತು.
5: ಯಾವ ಗೀತೆ ಬೇಕಾಗಿತ್ತು
6: ಅದರಲ್ಲಿ? ಅದೇ ನನ್ನಲವೇ ನನ್ನಲವೇ ಅಂತಲ್ಲ.
5: ಏನಕ್ಕೆ ಗೀತೆ ತಮ್ಗೆ ಬಹಳ ಇಷ್ಟ?
6: ಅದು ಗೀತೆ ಅಂದ್ರೆ 2 ವರ್ಷದ ಕೆಳಗೆ ನಮ್ಮ ಬೀಚ್ ಫೆಸ್ಟಿವಲ್ ಆಗ್ತದೆ ಇಲ್ಲಿ ಉಡುಪಿಯಲ್ಲಿ. ಅದಕ್ಕೆ ಅವ್ರು ಬಂದಿದ್ರು, ನಮ್ಮ ಟಾಪ್ ಸಿಂಗರ್ ಅವರು ಕೊನಾಲ್
5: ಗಾಂಜಾವಾಲಾ,
6: ಅವರನ್ನು ಇಷ್ಟೆಲ್ಲ ಮಾಡಿತ್ತು. ಈ ಸಾಂಗ್ ಒನ್ಸ್ ಮೋರ್ ಹೇಳಿ 2 ಬಾರಿ ಹಾಡಿದ್ರು, ಬಹಳ ಖುಷಿಯಾಗಿ ಹಾಡಿದ್ರು. ಟಾಪ್ ಲೈವ್ ಅಲ್ಲೇ ಕೇಳಿದ್ದೇವೆ.
5: ಆ ಮಧುರ ನೆನಪುಗಳೊಂದಿಗೆ
6: ಅದ್ಭುತವಾಗಿ ಫ್ಯಾಂಟಾಸ್ಟಿಕ್ ಆಗಿ ಹಾಡಿದ್ದಾರೆ ಸರ್ ಈಗ ಸಾಂಗ್ ಅನ್ನ.
5: ಆ ಮಧುರ ನೆನಪುಗಳನ್ನ ನೆನಪಾಡ್ಕೊಂಡು ಗೀತೆ ಕೇಳ್ತಾ ಇದ್ದಾರೆ.
6: ಫ್ಯಾನ್ಸಿ ವಾಯ್ಸ್
5: ಖಂಡಿತ. ಸತೀಶ್ ಅವರೇ, ನಿಮಗೋಸ್ಕರ
6: ಎಲ್ಲ ನಿಮ್ಮ ಹಾಸನ ಆಕಾಶವಾಣಿಯ ನಲ್ಮೆಯ ಕೇಳುಗರಿಗೂ ನಿಮಗೂ ಸರ್
5: ಖಂಡಿತ ಧನ್ಯವಾದ. ನಿಮಗೂ ಕೂಡ ಪ್ರಸಾರ ಮಾಡ್ತೀವಿ, ಕೇಳಿಸ್ಕೊಳ್ಳಿ. ಕೇಳಿದ್ರೆ ಈಗ ಸಾಲಿಗ್ರಾಮದಿಂದ ಸತೀಶ್ ಅವರು ಕರೆ ಮಾಡಿ ಮೆರವಣಿಗೆ ಚಿತ್ರದ ಗೀತೆಯ ಪ್ರಸಾರಕ್ಕಾಗಿ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ. ಖಂಡಿತ ಅವರ ಗೀತೆ ಪ್ರಸಾರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ. ಸಂಗೀತ ಸಂಯೋಜನೆ ವಿ ಮನೋಹರ್ ಅವರಿಂದ.

0: जल जीवन मिशन का विजन सिर्फ लोगों तक पानी पहुंचाने का ही नहीं है, ये डिसेंट्रलाइजेशन का, विकेंद्रीकरण का उसका भी एक बहुत बड़ा मूवमेंट है। ये विलेज ड्रिवन, विमेन ड्रिवन मूवमेंट है।
1: 12 साल विश्वास के, विकास के, जन कल्याण के।
2: ಈಗಷ್ಟೇ ಮೆರವಣಿಗೆ ಚಿತ್ರದ ಒಂದು ಮನಮೋಹಕ ಗೀತೆಯನ್ನು ತಾವು ಕೇಳಿಸ್ಕೊಂಡ್ರಿ. ಕಾರ್ಯಕ್ರಮದ ಕೊನೆಯ ಕರೆ ಯಾರು, ಯಾವ ಗೀತೆ ಅಂತ ಹೇಳಿ ನೋಡುವಂಥ ಸಮಯ. ಬನ್ನಿ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ.
3: ನಮಸ್ತೆ ಸರ್.
2: ನಮಸ್ತೆ, ಹೇಳಿ, ತಮ್ಮ ಹೆಸರೇಳಿ.
3: ಸರ್, ನನ್ನ ಹೆಸರು ಗಂಗಪ್ಪ ಅಂತ. ಸರ್, ಕೊಪ್ಪಳ ಜಿಲ್ಲೆ ಏರೂರು ಗ್ರಾಮದಿಂದ.
2: ಗಂಗಪ್ಪ ಅವರು ಕೊಪ್ಪಳ ಜಿಲ್ಲೆಯಿಂದ ಕರೆ ಮಾಡಿದ್ದೀರಾ?
3: ಹೌದು ಸರ್.
2: ಗಂಗಪ್ಪ ಅವರೇ, ಹಾಸನ ಆಕಾಶವಾಣಿನ ಕೇಳ್ತಾ ಇರ್ತೀರ ತಾವು? ದೂರದ ಕೊಪ್ಪಳದಿಂದ ನಮ್ಮ ಹಾಸನ ಆಕಾಶವಾಣಿ ಕೇಳಿಕೊಂಡು ಕರೆ ಮಾಡಿ ಭಾಗವಹಿಸ್ತಾ ಇದ್ರ, ತುಂಬಾ ಸಂತೋಷ ಆಯ್ತು. ಹೇಳಿ, ಯಾವ ಗೀತೆಯನ್ನ ಕೇಳಬೇಕು ಅಂತ ಹೇಳಿ ತಾವು ಇಷ್ಟಪಡ್ತಾ
3: ಇದ್ದೀರಾ?
2: ಆ ಗೀತೆ ತಮ್ಗೆ ಇಷ್ಟನಾ? ಟೈಲರಿಂಗ್ ಕೆಲಸ ಮಾಡದ ತಾವು?
3: ಹೌದು ಸರ್.
2: ಬಹಳಷ್ಟು ಟೈಲರ್ಸ್ ನಮ್ಮ ಆಕಾಶವಾಣಿ ಕೇಳ್ತಾರೆ.
3: ಹೌದು ಸರ್.
2: ಅದು ಒಂದು ಹೆಮ್ಮೆಯ ವಿಷಯ, ಖುಷಿಯ ವಿಷಯ ನಮಗೆ. ಸಂತೋಷ, ತುಂಬಾ ಖುಷಿ ಆಗುತ್ತೆ ಕೇಳಲಿಕ್ಕೆ. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕೇಳಿಸ್ಕೊಳ್ಳಿ.
3: ಥ್ಯಾಂಕ್ ಯು ಸರ್. ನಮಸ್ತೆ.
2: ಧನ್ಯವಾದಗಳು. ಕೇಳಿದ್ರೆ ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಹೊಸ ಬೆಳಕು ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರಿಂದ, ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು.

ಕೇಳುಗರೆ, ಇದಾಗಿತ್ತು ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ಕೇಳುಗರಿಗೆ ಧನ್ಯವಾದಗಳು.

0: ಆಕಾಶವಾಣಿ ಹಾಸನ. ಈಗ ಆಲಿಸಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ಫಲ ಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ರೇಡಿಯೋ ಗೇಮ್, ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೆಪಿ ಕೋಮಲ್, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ. ಇನ್ನು 9:30 ಚಲನಚಿತ್ರ ಧ್ವನಿವಾಹಿನಿ ಮಾಲಿಕೆಯಲ್ಲಿ ಚಿತ್ರ ಸಿಪಾಯಿ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತದ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಿದೇಶ ನೀತಿ, ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ, 6:35 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಸಕ್ಕರೆ ಕಾಯಿಲೆಯಲ್ಲಿ ಯೋಗದ ಮಹತ್ವ, ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್. ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಳ್ಳ ಹಾಸನ. ಇನ್ನು 7:15 ಪಾರಿಜಾತ, ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:45 ಸವಿಗಾನ, 8:30 ಸೊಬಗಿನ ಶಾಲೆ. ಹಾಸನ ನಗರದಲ್ಲಿರುವ ವಾಣಿ ವಿಲಾಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಅಂತಿಮ ಭಾಗ, ಪ್ರಸ್ತುತಿ ಡಾಕ್ಟರ್ ಮಂಜುನಾಥ್. ಇನ್ನು 9:00 ಯೋಗಾಮೃತ, ವಿಷಯ ಸೊಂಟ ನೋವು ಮತ್ತು ಯೋಗ, ಭಾಗವಹಿಸುತ್ತಾರೆ ಡಾಕ್ಟರ್ ರಚನಾ ಯಾದವರಾಯ, ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್. 9:10 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ, 10:30 ಹಲೋ ಗೆಳೆಯರೇ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ, 11:00 ಕೇಳಿ ಫುಲ್ ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ವಿದುಷಿ ಮಂಜರಿ ಅಸನಾರೆ ಕೇಲ್ಕರ್ ಅವರ ಗಾಯನ ರಾಗ್ ಜನಪುರಿ. ಇನ್ನು 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಕವನಮಾಲೆ ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಮೊದಲಿಗೆ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಎನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. 1:20 ಭಾವಗೀತೆಗಳು, 1:30 ಮತ್ತು 2:40 ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಳಿ, 4:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಏಕ್ ಜೊತೆ ಥಿಯೇಟರ್, 5:00 ನಿಮ್ಮ ಸಂದೇಶ ಮೇಘ ಸಂಗೀತ, 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ, ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಕಂದಳೆಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ವನಿತಾ ವಿಹಾರ, ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕತೆ ಹಾಗೂ ಮಮತಾ ಅರಸೀಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ, ಪ್ರಸ್ತುತಿ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. ಇನ್ನು ನಾಳೆ ರಾತ್ರಿ 9:30 ಭಾಗವಂತಿಕೆ ಮೇಳ, ತುರುವೇಕೆರೆ ತಾಲೂಕು ಕೋಳಾಲ ಗ್ರಾಮದ ಮಹಾಲಿಂಗಪ್ಪ ಕೆಎಸ್ ಮತ್ತು ತಂಡದವರಿಂದ. ಹತ್ತು ಗಂಟೆಗೆ ಮಧುರ ಗಾನ ಚಿತ್ರಗೀತೆಗಳ ಕಾರ್ಯಕ್ರಮ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತದ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಆತಂಕವಾದ. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ಜೈ ಹಿಂದ್. ಪಿಛಲೆ ಏಕ್ ದಶಕ್ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ್ ಆತಂಕವಾದ ಕಿ ಜಡೋ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ್ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ್ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ್ ಚುಪ್ ನಹೀ ರಹತಾ, ಅಬ್ ನಹೀ ಸಹತಾ.
2: ಹಮೇ ಗರ್ವ ಹೈ ಕಿ ಪಿಛಲೆ ಏಕ್ ದಶಕ್ ಮೇ ಹಮಾರಿ ಸೇನಾ ಹೈ ತೇಜಿ ಸೆ ಆತ್ಮ ನಿರ್ಭರತಾ ಕಿ ಓರ್ ಕದಮ್ ಬಢಾ ರಹೀ.
1: 12 ಸಾಲ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
0: ಆಕಾಶವಾಣಿ ಹಾಸನ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
3: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. Prime Minister Narendra Modi and his Slovak counterpart Robert Fico held delegation-level talks in Bratislava today. Addressing a joint press conference after the talks, Mr. Modi said India and Slovakia have decided to elevate ties to the status of comprehensive partnership.
4: हमने अपने संबंधों को कॉम्प्रिहेंसिव पार्टनरशिप का दर्जा देने का निर्णय लिया है. ये हमारे साझा विश्वास, साझा प्राथमिकताओं और साझा भविष्य का प्रतीक है. आज प्रधानमंत्री जी और मैंने हमारे सहयोग को ನೈ ದಿಶಾ ಔರ್ ನೈ ಊರ್ಜಾ ದೇನೆ ಪರ್ ವಿಸ್ತೃತ ರೂಪ ಸೆ ಚರ್ಚಾ ಕಿ. ಆಟೋಮೊಬೈಲ್, ರೇಲ್ವೆ, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಔರ್ ಗ್ರೀನ್ ಟೆಕ್ನಾಲಜೀಸ್, ಇನ್ ಸಭಿ ವಿಷಯೋ ಮೇ ಆಜ್ ಹಮ್ನೆ ದೋನೋ ದೇಶೋ ಕೆ ಲೋಗೋ ಕಿ ಭಲಾಯ್ ಕೆ ಲಿಯೆ ಕೈ ಮಹತ್ವಪೂರ್ಣ ನಿರ್ಣಯ ಲಿಯೆ.
3: Prime Minister Modi said both the countries have signed a letter of intent in the field of defense sector. He said an MOU has also been signed on digital technology to open new avenues of cooperation between the two countries. Speaking on this occasion, Slovak Prime Minister lauded India's rapid economic growth, digital transformation and advances in artificial intelligence, saying the country has outpaced many advanced nations in key sectors. Later in a social media post, Prime Minister Modi said his meeting with Prime Minister Fico is a very special moment for the India-Slovakia friendship. In a social media post, Mr. Modi said that the talks between both the leaders covered cooperation in sectors like automobiles, railways, advanced manufacturing and green technology. The Prime Minister noted that the India-EU Free Trade Agreement will also add momentum to the India-Slovakia partnership. The French city of Avignon is all set to host the 52nd G7 summit beginning tonight. French President Emmanuel Macron will formally welcome leaders of the G7 countries. India, Brazil, South Korea, Kenya and Egypt have been invited to the summit as partner countries. Prime Minister Narendra Modi will arrive in Avignon tomorrow to participate in the summit. India has welcomed the understanding reached between the United States and Iran on ending the conflict in West Asia and open the Strait of Hormuz, the narrow waterway used to ferry 1/5 of the global oil supplies. In a social media post, Prime Minister Narendra Modi said, India hopes that the implementation of this understanding will help restore peace and stability in the region and ensure the freedom of navigation and commerce. The peace agreement will be signed on the 19th of June in Switzerland. The benchmark domestic equity indices ended today's trading session with strong gains of nearly 1%. Investor sentiment improved following the announcement of a peace agreement between the United States and Iran. The Sensex surged 736 points to close at 76,264, while the Nifty jumped 231 points to settle at 23,854. The government has said that all refineries are operating at high capacity with adequate crude inventories and maintaining sufficient stocks of petrol and diesel. Joint Secretary in the Ministry of Petroleum and Natural Gas, Sujata Sharma, was addressing the interministerial briefing in New Delhi today on recent developments in West Asia. Director in the Ministry of Ports, Shipping and Waterways, Upesh

0: Mar Sharma said that the LNG carrier Disha, with 62,370 metric tons of cargo, has safely transited the Strait of Hormuz and is expected to reach the Dahej port in Gujarat on Thursday. So Noida International Airport at Jewar in Uttar Pradesh commenced commercial flight operations today, marking a significant milestone in the country's civil aviation sector. Addressing the inaugural ceremony, Union Civil Aviation Minister K. Ramamohan Naidu said that the airport will serve as a hub for both domestic and international operations. Railways has approved a 201 crore rupee Kavach project for the Ambala division of Northern Railway. Kavach is an indigenously developed automatic train protection system designed to enhance operational safety. Railways has also approved 140 crore rupee Kavach project for the Ahmedabad division in Gujarat. Union Finance Minister Nirmala Sitharaman has said that the country has adequate buffer stock of food grains and there will be no shortage despite the impact of El Nino conditions. Speaking at the Mid-Mine Summit in New Delhi today, the Finance Minister stated that though the southwest monsoon rainfall this year is expected to be below normal, however, sufficient quantity of fertilizers is available for the Kharif crop season. In the FIFA World Cup 2026, Sweden thrashed Tunisia 5-1 in the Group F match in Mexico today. And with that, we end this news bulletin.
1: Akashavani Hasana Seva Mahiti.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
3: ಕೇಳಿದರೆ ಇದೊಂದು ಪ್ರಕಟಣೆ. ದಿನಾಂಕ 21/6/2026 ನಡೆಯುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ ದಿನಾಂಕ 19/6/2026 ಬೆಳಗ್ಗೆ 7:45 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಮತ್ತು ದಿನಾಂಕ 21/6/2026 ಬೆಳಗ್ಗೆ 7:00 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆ ಕೋರಿದೆ. ಪ್ರಕಟಣೆ ಕೇಳಿದಿರಿ.
4: ಪೂರಾ ರಷ್ಯಾ ಕಾ ಜನಸಂಖ್ಯಾ ಕಿತ್ನಾ ಹೈ ಬತಾವ್? 14 ಕರೋಡ್ ಜಿತ್ನಿ. ಬಹುತ್ ಬಡಾ ನಂಬರ್ ಹೈ ನಾ? ಪರ್ ಬಡಾ ನಂಬರ್ ತೋ ಯೇ ಹೈ ಕಿ ಭಾರತ್ ಮೇ ಲಗ್ಭಗ್ ಇತ್ನೆ ಹಿ ಘರೋ ಮೇ ಲಗೆ ಹೈ ನಲ್. ಪಿಛ್ಲೆ 12 ಸಾಲೋ ಮೇ 16 ಕರೋಡ್ ಘರೋ ಮೇ ಹರ್ ದಿನ ಹರ್ ಮೌಸಮ್ ಆತಾ ಹೈ ನಲ್ ಸೇ ನಿರ್ಮಲ್ ಜಲ್, ಜಿಸ್ಸೆ ಕರೋಡೋ ಮಹಿಳಾಓ ಕೋ ಪಾನಿ ಢೋನೆ ಸೇ ತೋ ಮುಕ್ತಿ ಮಿಲಿ ಹಿ, ಸಾಥ್ ಗಾಂವ್ ಮೇ ಜಲ್ ವ್ಯವಸ್ಥಾಪನ್ ಕಿ ಶಕ್ತಿ ಭಿ ಮಿಲಿ.
5: ಜಲ್ ಜೀವನ್ ಮಿಷನ್ ಕಾ ವಿಜನ್ ಸಿರ್ಫ್ ಲೋಗೋ ತಕ್ ಪಾನಿ ಪಹುಂಚಾನೆ ಕಾ ಹಿ ನಹಿ ಹೈ, ಯೇ ಡಿಸೆಂಟ್ರಲೈಜೇಶನ್ ಕಾ ವಿಕೇಂದ್ರೀಕರಣ ಕಾ ಉಸ್ಕಾ ಭಿ ಏಕ್ ಬಹುತ್ ಬಡಾ ಮೂವ್ಮೆಂಟ್ ಹೈ, ಯೇ ವಿಲೇಜ್ ಡ್ರಿವನ್ ವಿಮೆನ್ ಡ್ರಿವನ್ ಮೂವ್ಮೆಂಟ್ ಹೈ.
4: 12 ಸಾಲ್ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
3: ಶ್ರೋತೃಗಳೇ, ಈಗ ಆಲಿಸಿ ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಪ್ರದೀಪ್ ಎಸ್ಟಿ ಬಿನ್ ದಿನೇಶ್ ಎಂಬ 19 ವರ್ಷದ ಯುವಕ ದಿನಾಂಕ 12/6/2026 ಹಾಸನದ ಚನ್ನಪಟ್ಟಣದಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾಗಿರುವ ಪ್ರದೀಪ್ ಎಸ್ಟಿ ಎಂಬ ವ್ಯಕ್ತಿಯ ಚೆಹರೆ ಈ ರೀತಿ ಇದೆ. 5.6 ಅಡಿ ಎತ್ತರವಿದ್ದು ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು ಕೋಲು ಮುಖ ಹೊಂದಿದ್ದು ತಲೆ ಬೋಳಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಮಾತನಾಡುವ ಪ್ರದೀಪ್ ಇವರ ಎಡಗೈನ ಮಧ್ಯಭಾಗದಲ್ಲಿ ಅಪ್ಪ ಅಮ್ಮ ಎಂದು ಹಚ್ಚೆ ಹಾಕಿರುತ್ತದೆ. ಕಾಫಿ ಬಣ್ಣದ ಚೆಕ್ ಶರ್ಟ್ ಹಾಗೂ ಸಿಮೆಂಟ್ ಬಣ್ಣದ ಜೀನ್ಸ್ ಪ್ಯಾಂಟ್ ಅನ್ನು ಕಾಣೆಯಾದ ಸಂದರ್ಭದಲ್ಲಿ ಧರಿಸಿದ್ದು, ಕಾಣೆಯಾಗಿರುವ ಪ್ರದೀಪ್ ಎಸ್ಟಿ ಎಂಬ ವ್ಯಕ್ತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ಚನ್ನಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದೆ. ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ ಕೇಳಿದಿರಿ.
6: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
7: ತೆಂಗಿನ ತೇರು

0: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
1: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
0: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:15:08. ಇನ್ನು ಮುಂದೆ ಆಲಿಸಿ ಭಾವಗೀತೆಗಳು. ಆತ್ಮೀಯ ಶ್ರೋತೃಗಳೇ, ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಸುರಕ್ಷಾ ಅರವಿಂದ್ ಅವರು ಹಾಡಿರುವ ಚನ್ನವೀರ ಕಣವಿಯವರ ರಚನೆ, ಗಿಡದ ರೆಂಬೆ ಕೊಂಬೆಗಳಲ್ಲಿ.

0: ಹಿಂಗ್ಯಾಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ಭಾವಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ, ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಮತ್ತು ಶಿವಮೊಗ್ಗ ಸುಬ್ಬಣ್ಣ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ.

ಭಾವಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗಲಿದೆ.

0: ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ವಿಶ್ವದ ಪ್ರಮುಖ ಉತ್ಪಾದನಾ ತಾಣವಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜರುಗಿದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ರಾಷ್ಟಗಳ ಮಧ್ಯದ ಸಂಘರ್ಷ ಹಾಗೂ ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧದಂತಹ ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತ ಆರ್ಥಿಕವಾಗಿ ಸುದೃಢತೆಯತ್ತ ಹೆಜ್ಜೆ ಇರಿಸಿದೆ ಎಂದರು. ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯದ ಭಾಗವಾಗಿ ಈ ತಿಂಗಳ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಹಂತದ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1785 ಮತಗಟ್ಟೆಗಳಿವೆ. ಪ್ರತಿಯೊಂದು ಮತಗಟ್ಟೆಗೂ ಓರ್ವ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಂದರು. ಮತದಾರರು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 1950 ಸಂಪರ್ಕಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಸಂಗಪ್ಪ ಕೋರಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೊಳಿಸಿರುವ ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕನ್ನಡ ವೃತ್ತಿರಂಗಭೂಮಿಯ ಹಿರಿಯ ನಾಟಕಗಾರ ಪಿಬಿ ದುತ್ತರಗಿ ಅವರ ಸ್ಮರಣಾರ್ಥ ಸ್ಥಾಪಿತ ಪಿಬಿ ದುತ್ತರಗಿ ಟ್ರಸ್ಟ್ ವತಿಯಿಂದ 2022-23, 2023-24 ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ ಅವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಬಸವರಾಜ್ ಮಠ್ ಮತ್ತು ಬಂಗಾರೆವ್ವ ಚಿಮಲ್ ರಂಗಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಗೌರವ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ, ರಂಗಗೌರವ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಎಂದು ಟ್ರಸ್ಟ್ ವಿಶ್ವಸ್ಥರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಸಂಘಟಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ್ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಕೇಂದ್ರ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನೂತನವಾಗಿ ನಿರ್ಮಾಣವಾಗಲಿರುವ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರ ಒಟ್ಟು 3 ಎಕರೆ ಜಾಗೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಪ್ರೊಜಿನಿ ಮ್ಯಾಪಿಂಗ್ ಮಾಡಲು ನಾಳೆ 16 ಮಂಗಳವಾರದವರೆಗೆ ಅವಕಾಶವಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಡ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಹಾಸನ. ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳಿದರೆ ಇನ್ನು ಮುಂದೆ 7:45 ಆಲಿಸಿ ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ, ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೆಪಿ ಕೋಮಲ್. 9:30 ಚಲನಚಿತ್ರ ದ್ವಾಹಿನಿ ವಾಹಿನಿ ಮಾಲಿಕೆಯಲ್ಲಿ ಚಿತ್ರ ಸಿಪಾಯಿ.

ಆಕಾಶವಾಣಿ ಹಾಸನ ಎಫ್ಎಂ ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಾ.

0: ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಚಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಚಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಸನ್ನದ್ದರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ಜೂನ್ 14 ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100% ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50% ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ಅವಧಿಯಲ್ಲಿ ಒಟ್ಟು 17% ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78% ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ರಾಷ್ಟಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ದತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ದ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು ಜುಲೈ 4ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು June 22, 2026 ಒಂದು ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ June 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಳಿಗ್ಗೆ 6:45-8 ಗಂಟೆವರೆಗೆ ಆರ್ಎನ್ ಶೆಟ್ಟಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21ರಂದು ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ, ಸಿಬ್ಬಂದಿ, ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
5: ಅಪ್ಪ, ಕಾಲೇಜ್ ಫೀಸ್.
6: ಆಕಾಶವಾಣಿ ಹಾಸನ ಎಫ್ಎಂ

0: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಜಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕಾ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಲಭ್ಯವಿರುವ ಸಸಿಗಳನ್ನು ಕುರಿತು ನಾವು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿ ಇವತ್ತೇನಿದೆಯೋ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡದಾಗಿ ಬೆಳೀತಾ ಇರತಕ್ಕಂಥ ಒಂದು ವ್ಯಾಪ್ತಿಯಾಗಿದೆ. ಯಾಕೆ ಅಂತ ಹೇಳಿದರೆ, ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕೃಷಿಕರು ಹೆಚ್ಚೆಚ್ಚು ತೋಟಗಾರಿಕೆ ಬೆಳೆಗಳತ್ತ ಹೊರಳ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳಿಗೆ ಇರುವಂತಹ ಬೇಡಿಕೆ ಇರಬಹುದು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆದುಕೊಳ್ಳುವ ಮೂಲಕ ಇರುವಂತಹ ಅನೇಕ ಅನುಕೂಲಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಇವತ್ತು ಹೆಚ್ಚು ತೋಟಗಾರಿಕೆ ಬೆಳೆಗಳತ್ತ ವಾಲ್ತಾ ಇರತಕ್ಕಂಥದ್ದು. ಕೃಷಿಕರ ಈ ಒಂದು ಬೇಡಿಕೆಯನ್ನು ಅರ್ಥವನ್ನು ಮಾಡಿಕೊಂಡಿರತಕ್ಕಂಥ ತೋಟಗಾರಿಕೆ ಇಲಾಖೆ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಸಸ್ಯ ಕ್ಷೇತ್ರಗಳನ್ನು ಸ್ಥಾಪನೆಯನ್ನು ಮಾಡಿ ಅವರಿಗೆ ಅಗತ್ಯ ಇರತಕ್ಕಂತಹ ವಿವಿಧ ತೋಟಗಾರಿಕಾ ಸಸಿಗಳನ್ನು ಉತ್ಪಾದನೆಯನ್ನು ಮಾಡಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಯಾವ ಬೆಳೆಯನ್ನು ನಮಗೆ ಬೆಳಿಬೇಕು ಅಂಥೇಳಿ ಅನಿಸುತ್ತೋ ಆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಬಹಳ ವೈಜ್ಞಾನಿಕವಾಗಿ ಸಸ್ಯಗಳನ್ನು ಅಭಿವೃದ್ಧಿಯನ್ನು ಮಾಡಿ ಅದನ್ನು ನೀಡ್ತಾ ಇರತಕ್ಕಂಥದ್ದು. ಈಗ ನಾವು ಬೇರೆ ಕಡೆ ಸಸಿಗಳನ್ನು ತಂದಂತಹ ಸಂದರ್ಭದಲ್ಲಿ ಅದರ ಗುಣಮಟ್ಟ ಹೇಗಿರುತ್ತೆ ಅನ್ನುವಂತಹ ಖಾತ್ರಿ ನಮಗೆ ಇರೋದಿಲ್ಲ. ಆದರೆ ಇಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯವರೇ ಈ ಸಸ್ಯಗಳನ್ನು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಗುಣಮಟ್ಟದ ಬಗ್ಗೆ ಖಾತ್ರಿ ಇರುತ್ತೆ. ನಾಳೆ ದಿವಸ ಗುಣಮಟ್ಟ ಇಲ್ಲ ಅಂತ ಹೇಳಿದರೂ ಕೂಡ ನಾವು ಅವ್ರನ್ನ ಪ್ರಶ್ನೆಯನ್ನು ಕೂಡ ಮಾಡಬಹುದು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಅವರ ಒಂದು ಬೇಡಿಕೆಯನ್ನು ಪೂರೈಸುವ ಸಲುವಾಗಿ ಹಾಗೂ ಅವರಿಗೆ ಅನುಕೂಲಗಳನ್ನು ಮಾಡುವ ಸಲುವಾಗಿ ಈ ಒಂದು ತೋಟಗಾರಿಕೆ ಇಲಾಖೆ ಸಸ್ಯ ಕ್ಷೇತ್ರಗಳನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಅವುಗಳ ಪರಿಚಯ ಮತ್ತು ಅನುಕೂಲಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ರಾಜ್ಯ ವಲಯ ಈ ಕಚೇರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿ ಎನ್ ಪವಿತ್ರ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್, ಹಾಗೂ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರಗಳು.
2: ಈ ತೋಟಗಾರಿಕೆ ಅಲ್ಲಲ್ಲಿ ಸಸ್ಯ ಕ್ಷೇತ್ರಗಳನ್ನು ನಿರ್ಮಾಣವನ್ನು ಮಾಡಿದೆ. ನಾವು ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ಭಾಗಗಳಲ್ಲಿ ಇದನ್ನ ನೋಡ್ತೇವೆ. ಸಸ್ಯ ಕ್ಷೇತ್ರಗಳು ಅಂತ ಹೇಳಿದ್ರೆ ಏನು?
3: ಈಗ ಇಲಾಖೆಯಲ್ಲಿ ಇರ್ತಕ್ಕಂಥ ಸಸ್ಯ ಕ್ಷೇತ್ರಗಳು ಅಂತಂದ್ರೆ ತೋಟಗಾರಿಕೆ ಇಲಾಖೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕು ಮಟ್ಟದಲ್ಲಿ ಮತ್ತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ರೈತರಿಂದ ಬೇಡಿಕೆ ಬರ್ತಕ್ಕಂತಹ ಉತ್ತಮ ಗುಣಮಟ್ಟದ ಕಸಿ ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ, ತೋಟದ ಸಾಂಬಾರು ಗಿಡಗಳನ್ನ, ಕಾಳುಮೆಣಸು ಬಳ್ಳಿಗಳನ್ನ, ಈ ರೀತಿ ಉತ್ತಮ ಗುಣಮಟ್ಟದ ಗಿಡಗಳನ್ನ ಬೆಳೆಸಿ ನಮ್ಮ ಇಲಾಖಾ ಮಾರಾಟ ದರದಲ್ಲಿ, ಅಂದ್ರೆ ಈಗ ನಿಮ್ಗೆ ಪ್ರೈವೇಟ್ ಅಲ್ಲಿ ಹೊರಗಡೆ ನೀವು ಏನಾದ್ರೂ ಒಂದು ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ಖರೀದಿ ಮಾಡಕ್ ಹೋದಾಗ ರೈತರಿಗೆ ಏನಾಗುತ್ತೆ, ಹೆಚ್ಚಿನ ದರ ನಿಗದಿ ಮಾಡ್ತಾರೆ ಮತ್ತೆ ಅದರದ್ದು ಗುಣಮಟ್ಟ ನಮಗೆ ಖಾತ್ರಿ ಆಗಿರೋದಿಲ್ಲ. ನಾವು ಇನ್ ಕೇಸ್ ಏನಾದ್ರು ಅದು ಗಿಡಗಳು ಹಾಳಾಯ್ತು ಅಂದ್ರೆ ನಾವು ಅವ್ರಿಗೆ ಹೋಗಿ ಪ್ರಶ್ನೆ ಮಾಡುವಂತ ಇದ್ದಿರಲ್ಲ. ಆದ್ರಿಂದ ಇಲಾಖೆಯಲ್ಲಿ ಏನು ಉದ್ದೇಶ ಈ ಸಸ್ಯ ಕ್ಷೇತ್ರಗಳದ್ದು ಅಂದ್ರೆ ಪ್ರಥಮ ಆದ್ಯತೆ ಇರೋದು ಉತ್ತಮ ಗುಣಮಟ್ಟದ ಕಸಿ ಸಸಿ ಗಿಡಗಳನ್ನ ನಾವು ರೈತರಿಗೆ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತದ್ದು, ವಿತರಿಸ್ತಕ್ಕಂಥದ್ದು.
2: ಏನು ಹಿನ್ನೆಲೆ, ಯಾವ ಹಿನ್ನೆಲೆಯಲ್ಲಿ ಇದು ಪ್ರಾರಂಭ ಆಯ್ತು?
3: ಈ ತೋಟಗಾರಿಕೆ ಅನ್ನೋದು ಒಂದು ಬಹಳ ಸ್ವಾರಸ್ಯಕರವಾದ ಒಂದು ಇಲಾಖೆ ಅಂತಾನೆ ಅಥವಾ ಒಂದು ವಿಷಯ ಅಂತಾನೆ ಹೇಳ್ಬೋದು. ಈ ತೋಟಗಾರಿಕೆ ಇಲಾಖೆ ಈಗ ಬೇರೆ ಇಲಾಖೆಗಳ ತರ ಈಗ ಕೃಷಿ ಚಟುವಟಿಕೆ ಮಾತ್ರ ಅದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈ ತೋಟಗಾರಿಕೆ ಅನ್ನೋದು ಒಂದು ಕಲೆ, ಒಂದು ಹವ್ಯಾಸ ಮತ್ತೆ ಜನರಲ್ಲಿ ಒಂದು ಮನಸ್ಸಿಗೆ ಸಂತೋಷವನ್ನ ನೀಡ್ತಕ್ಕಂತಹ ಒಂದು ಕೃಷಿ ಚಟುವಟಿಕೆ ಇದು. ಈ ನಮ್ಮ ರಾಜ್ಯಕ್ಕೆ ಹೋಲಿಸಿದಾಗ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಬೇರ್ಬೇರೆ ರೀತಿಯ ಹವಾಗುಣ, ವೈವಿಧ್ಯಮಯವಾದ ಹವಾಗುಣವನ್ನ ನಮ್ಮ ರಾಜ್ಯ ಹೊಂದಿದೆ. ಈ ಎಲ್ಲಾ ಹವಾಗುಣಗಳಿಗೆ ಎಲ್ಲಾ ಬೆಳೆಗಳು ಸೂಕ್ತ ಆಗಲ್ಲ, ಆದ್ರೆ ತೋಟಗಾರಿಕೆ ಬೆಳೆಗಳನ್ನ ರಾಜ್ಯಾದ್ಯಂತ ನಾವು ಎಲ್ಲಾ ಹವಾಗುಣಗಳಲ್ಲೂ ಬೆಳೆಬಹುದು. ಹಾಗಾಗಿ ಮತ್ತೆ ತೋಟಗಾರಿಕೆ ಬೆಳೆಗಳು ಅಪಾರವಾಗಿದ್ದಾವೆ, ಬಗೆ ಬಗೆಯಾಗಿದ್ದಾವೆ. ಒಂದು ಎರಡು ಮೂರಕ್ಕೆ ಸೀಮಿತ ಅಲ್ಲ, ಸಾವಿರ ಅಷ್ಟು ನಿಮಗೆ ಬೆಳೆಗಳು ಸಿಗ್ತವೆ ನಮಗೆ. ಆದ್ರಿಂದ ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶಕ್ಕೆ ಅನುಗುಣವಾಗಿ ಯಾವ ಬೆಳೆ ಬೆಳಿಬಹುದು ಅಲ್ಲೆಲ್ಲ ತೋಟಗಾರಿಕೆಯನ್ನ ನಾವು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶ ಇದೆ. ಅದು ಒಂದು ಉತ್ತಮವಾದಂತಹ ಒಂದಿದು. ನಂತರ ತೋಟಗಾರಿಕೆಯಿಂದ ನಾವು ಆರ್ಥಿಕತೆಯನ್ನ ರೈತರಿಗೆ ಕಡಿಮೆ ಜಾಗದಲ್ಲಿ ನಾವು ಆರ್ಥಿಕತೆಯನ್ನ ಸುಸ್ಥಿರ ಮಾಡಬೇಕು, ಅವರ ಇನ್ಕಮ್ ಇದನ್ನ ರೈಸ್ ಮಾಡಬೇಕು ಅಂತಂದ್ರೆ ತೋಟಗಾರಿಕೆ ಒಂದು ಉತ್ತಮ ಕೃಷಿ ಚಟುವಟಿಕೆ. ಈ ಒಂದು ತೋಟಗಾರಿಕೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈಗ ಅಥವಾ ಈ ಹಿಂದೆ ಸ್ಟಾರ್ಟ್ ಆಗಿದ್ದಲ್ಲ ಇದು, ಇದು ಆವಾಗ ಮೈಸೂರು ರಾಜರ ಆಳ್ವಿಕೆ ಕಾಲದಿಂದ, ಹಾಗೆ ಟಿಪ್ಪು ಸುಲ್ತಾನ್ರವರು ಏನು ಆಳ್ವಿಕೆ ಮಾಡ್ತಾ ಇದ್ರು ಆ ಕಾಲದಿಂದಲೂ ತೋಟಗಾರಿಕೆಗೆ ಅವರು ಮಹತ್ವ ನೀಡಿದ್ದಾರೆ ಎನ್ನೋದ್ರ ಬಗ್ಗೆ ಹಲವು ಇದರಲ್ಲಿ ನಿದರ್ಶನಗಳಿದ್ದಾವೆ, ಉಲ್ಲೇಖ ಇದೆ. ಅದಕ್ಕೆ ಪ್ರಸ್ತುತವಾಗಿ ಒಂದು ಉತ್ತಮವಾದ ಉದಾಹರಣೆ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂತ ಲಾಲ್ಬಾಗ್ ಉದ್ಯಾನವನ,
2: ಸಸ್ಯಕ್ಷೇತ್ರ
3: ಉದ್ಯಾನವನ. ಇದು 1760 ಅಂದಿನ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆ ಕಾಲದಲ್ಲಿ ಪ್ರಾರಂಭ ಆಗಿದ್ದು. ಇವ್ರೇನ್ ಮಾಡಿದ್ರು ಆ ಸಂದರ್ಭದಲ್ಲೇ ಅವರು ಜಗತ್ತಿನ ಮೂಲೆ ಮೂಲೆಯಿಂದ ಹೊಸ ಹೊಸ ಸಸ್ಯ ಪ್ರಭೇದಗಳನ್ನ ತಗೋಬಂದ್ಬಿಟ್ಟು ಆ ಲಾಲ್ಬಾಗ್ ಉದ್ಯಾನವನದಲ್ಲಿ ಬೆಳೆಸಿ ಅಭಿವೃದ್ಧಿಪಡಿಸಲಾಗಿದೆ. ಇವಾಗ ಬೆಂಗಳೂರಿಗೆ ಎಲ್ಲಾದರೂ ನಾವು ಗ್ಲೋಬಲ್ ವಾರ್ಮಿಂಗ್ ಅಥವಾ ಏನು ನಾವು ಪರಿಸರನ ಎಷ್ಟು ಮಟ್ಟಿಗೆ ಒಂದು ಬ್ಯಾಲೆನ್ಸ್ ಅಲ್ಲಿ ಇರ್ತಾ ಇದೆ ಅಂದ್ರೆ ಅದರಲ್ಲಿ ನಮ್ಮ ಲಾಲ್ಬಾಗ್ ಉದ್ಯಾನವನ, ಕಬ್ಬನ್ ಪಾರ್ಕ್ ಉದ್ಯಾನವನಗಳು ಪ್ರಮುಖ ಪಾತ್ರನ ವಹಿಸುತ್ತೆ.
2: ಬೆಂಗಳೂರಿನ ಉದ್ಯಾನ ನಗರಿ ಅಂತಲೂ
3: ಕರೀತಾರೆ. ಆದ್ರಿಂದ ಈ ಉದ್ಯಾನವನಗಳಾಗಿರ್ಬೋದು, ಸಸ್ಯ ಕ್ಷೇತ್ರಗಳು ಒಂದು ರೈತರಿಗೆ ಆರ್ಥಿಕತೆ ಸುಸ್ಥಿರತೆಯನ್ನ ತರೋದ್ರ ಜೊತೆಗೆ ನಮ್ಮ ಹವಾಮಾನವನ್ನ ವಾಯುಗುಣವನ್ನ ನಾವು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಹಾಗೆ ಈ ತೋಟಗಾರಿಕೆ ಇಷ್ಟು ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯ ಅಂದ್ರೆ ಒಳ್ಳೆ ಉತ್ತಮವಾದ ತೋಟಗಾರಿಕೆ ರಾಜ್ಯ ಅಂತಾನೆ ಹೇಳ್ತಾರೆ, ಇಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಡಾಕ್ಟರ್ MH ಮರೀಗೌಡರು, ಅವರು ನಾವು ತೋಟಗಾರಿಕೆ ಪಿತಾಮಹ ಅಂತ ಹೇಳ್ತೇವೆ, ಅವರ ಕೊಡುಗೆ ಅಪಾರವಾದದ್ದು. ಅವ್ರೇನ್ ಮಾಡಿದ್ರು, ತಮ್ಮ ದೂರದೃಷ್ಟಿಯಿಂದ ಅವರು ಒಂದು ತೋಟಗಾರಿಕೆಯನ್ನ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಅದರಲ್ಲಿ ಮೊದಲನೆಯದು ತೋಟಗಾರಿಕೆ ಇಲಾಖೆ. ತೋಟಗಾರಿಕೆ ಇಲಾಖೆನಲ್ಲಿ ಏನ್ ಮಾಡ್ತೀವಿ ನಾವು, ವಿಸ್ತರಣೆ ಚಟುವಟಿಕೆಗಳು. ಈಗ ಯಾವ್ದಾದ್ರು ಒಂದು ಹೊಸ ತಾಂತ್ರಿಕತೆ ಇರ್ಬೋದು, ಹೊಸ ತಳಿಗಳು ಬರಬಹುದು, ಯಾವ್ದಾದ್ರು ಬೆಳೆಗಳಿಗೆ ರೋಗ ಕೀಟ ಹಾವಳಿ ಆದಾಗ ಅದನ್ನ ನಿಯಂತ್ರಣ ಮಾಡೋದು ಹೇಗೆ, ಈ ರೀತಿಯ ಹೊಸ ಹೊಸ ಆವಿಷ್ಕಾರಗಳನ್ನ ರೈತರಿಗೆ ಮುಟ್ಸುವಂತದ್ದು, ಮತ್ತೆ ಹೊಸ ಹೊಸ ಯೋಜನೆಗಳ ಮೂಲಕ ಹೊಸ ಆವಿಷ್ಕಾರಗಳನ್ನ ರೈತರ ಬಳಿ ಮುಟ್ಸೋ ಅಂತ ಕರ್ತವ್ಯನ ತೋಟಗಾರಿಕೆ ಇಲಾಖೆ ನಡೆಸ್ಕೊಂಡು ಬಂದಿದೆ. ಇದು ಒಂದು ಭಾಗವಾದ್ರೆ ಇನ್ನೊಂದು ಭಾಗವಾಗಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳ ಮೂಲೆ ಮೂಲೆಗಳಲ್ಲಿ ಅಂದ್ರೆ ತಾಲೂಕಿಗೆ ಒಂದಾದ್ರೂ ತೋಟಗಾರಿಕೆ ಕ್ಷೇತ್ರಗಳನ್ನ ಅಂದಿನ ದಿನದಂದೇ ಅವರು ಮರಿಗೌಡರು ಏನ್ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳದು ಮುಖ್ಯ

0: ದೇಶ. ಈಗ ರೈತರಿಗೆ ನಮಗೆ ಉತ್ತಮ ಗುಣಮಟ್ಟದ, ಈಗ ನಮ್ಮ ಹಾಸನ ಜಿಲ್ಲೆಗೆ ಯಾವ ಬೆಳೆ ಸೂಕ್ತ ಆಗುತ್ತೆ ಮತ್ತು ಇಲ್ಲಿ ಯಾವ ಬೆಳೆಯನ್ನು ಬೆಳೆದ್ರೆ ರೈತರು ಆರ್ಥಿಕವಾಗಿ ಸಬಲರಾಗ್ಬೋದು, ಈ ರೀತಿಯ ಬೇಡಿಕೆಯನ್ನು ರೈತರಿಂದ ಪಡೆದು ಅದು ಬೇಡಿಕೆಗೆ ತಕ್ಕಂತೆ ಉತ್ತಮ ಗುಣಮಟ್ಟದ ಸಸಿಗಳನ್ನ ಬೆಳೆಸಿ ಇಲಾಖಾ ದರದಲ್ಲಿ ಮಾರಾಟ ಮಾಡುವಂಥದ್ದು ಸಸ್ಯ ಕ್ಷೇತ್ರಗಳ ಮುಖ್ಯ ಉದ್ದೇಶ. ಅದ್ರ ಜೊತೆಗೂ ಸಸ್ಯ ಕ್ಷೇತ್ರಗಳು ಹಲವಾರು ಕಾರ್ಯಕ್ರಮಗಳನ್ನ, ಚಟುವಟಿಕೆಗಳನ್ನ ನಡೆಸಿಕೊಡ್ತೇವೆ. ಇನ್ನು ಮೂರನೇದಾಗಿ ತೋಟಗಾರಿಕೆಯ ಒಂದು ಮೂರನೇ ಭಾಗ ಅಂತ ಅಂದ್ರೆ ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿ ಅಂತ ಬರುತ್ತೆ. ಇದು ನಮ್ಮ ರಾಜ್ಯದಲ್ಲಿ ಮೈಸೂರು, ಬೆಂಗಳೂರು ಮತ್ತೆ ಹಾಸನದಲ್ಲಿದೆ. ಕೃಷ್ಣ ಹೋಟೆಲ್ ಇದೆಯಲ್ಲ ಅದರ ಎದುರುಗಡೆ ನರ್ಸರಿ ಇದೆ.
1: ತೋಟಗಾರಿಕೆ,
0: ಹೌದೌದು, ಯಾಕಂದ್ರೆ ಅದು ನಮ್ದೇ ಒಂದು ಅಂಗ ಸಂಸ್ಥೆ ಆಗಿರೋದ್ರಿಂದ ನಾವು ಅಲ್ಲಿನೇ ಅದಕ್ಕೆ ಜಾಗ ಕೊಟ್ಟಿದ್ದೇವೆ. ಆ ನರ್ಸರಿನಲ್ಲಿ ಏನಾಗುತ್ತೆ, ಈಗ ನಾವು ಒಂದು ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಕೆಲವೊಮ್ಮೆ ಎಲ್ಲಾ ಗಿಡಗಳನ್ನ ಬೆಳೀಲಿಕ್ಕೆ ಆಗೋದಿಲ್ಲ. ಆವಾಗ ಇವರು ನರ್ಸರಿಯವರು ಏನ್ ಮಾಡ್ತಾರೆ, ಅಲ್ಲಿ ಅಲಂಕಾರಿಕ ಗಿಡಗಳಿರ್ಬೋದು, ಔಷಧೀಯ ಗುಣಮಟ್ಟದ ಗಿಡಗಳಿರ್ಬೋದು, ಆಮೇಲೆ ತೋಟದ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳು, ವರ್ಷ ಇಡೀ ರೈತರಿಗೆ ಅಥವಾ ಸಾರ್ವಜನಿಕರಿಗೆ ಗಿಡಗಳನ್ನ ನರ್ಸರಿಯಲ್ಲಿ ಉತ್ಪಾದನೆ ಮಾಡಿ ಅವರು ಮಾರಾಟ ಮಾಡುವಂತ ಒಂದು ಭಾಗ ಇದೆ. ಇದು ಮೂರಾಯ್ತು. ಇನ್ನು ನಾಲ್ಕನೇದಾಗಿ ಆಪ್ಕಾಮ್ಸ್ ಅಂತ ಹೇಳ್ತೇವೆ, ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅಂತ. ಆಪ್ಕಾಮ್ಸ್ ಅಲ್ಲಿ ಏನ್ ಮಾಡ್ತಾರಂದ್ರೆ, ರೈತರು ಈಗ ಬೆಳೆಗಳನ್ನ ಮಾಡ್ತಾರೆ ಆದ್ರೆ ಮಾರುಕಟ್ಟೆ ಸಿಕ್ಕಿಲ್ಲ ಅಂತ ಅಂದ್ರೆ, ಅದಕ್ಕೆ ಉತ್ತಮವಾದ ಬೆಲೆ ಸಿಕ್ಕಿಲ್ಲ ಅಂದ್ರೆ ಅವರು ಆರ್ಥಿಕತೆ ಸದೃಢರಾಗೋದು ಹೇಗೆ? ಆ ಒಂದು ಉದ್ದೇಶ ಇಟ್ಕೊಂಡು ಅವರು ತಮ್ಮ ಬೆಳೆಗಳನ್ನ ಆಪ್ಕಾಮ್ಸ್ಗಳಿಗೆ ಮಾರಾಟ ಮಾಡಲಿ, ತಂದುಕೊಟ್ಟು ಆ ಆಪ್ಕಾಮ್ಸ್ ಮೂಲಕ ತಮ್ಮ ಉತ್ಪನ್ನಗಳಿಗೆ ಅವರು ಬೆಲೆಯನ್ನ ಪಡೀಲಿ ಅಂತ ಒಂದು ಉದ್ದೇಶದಿಂದ ಮರಿಗೌಡರು ಅವರು ನಾಲ್ಕು ಭಾಗಗಳಾಗಿ ಇದನ್ನ ಸ್ಥಾಪನೆ ಮಾಡಿದ್ರು. ಈಗ ಎಲ್ಲಾ ನಾಲ್ಕು ಅಂಗಸಂಸ್ಥೆಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ನಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳೂ ಪ್ರಮುಖ ಪಾತ್ರನ ವಹಿಸುತ್ತೆ.
1: ಇನ್ನು ಈ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳು ಏನಿದ್ದಾವೋ ಇಲ್ಲಿ ವರ್ಷಪೂರ್ತಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ?
0: ಈಗ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳೇನಿದೆ ಅಲ್ಲಿ ಪ್ರಪ್ರಥಮವಾಗಿ ನಮ್ಮ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಒಂದು 10 ಎಕರೆಯಿಂದ 100 ಎಕರೆಯಿಂದ 1,000 ಎಕರೆವರೆಗೂ ಇರುತ್ತ ಕ್ಷೇತ್ರಗಳು ಇದ್ದಾವೆ. ಅವನ್ನ ಅಭಿವೃದ್ಧಿಪಡಿಸಿ ನಾವು ಅದರಲ್ಲಿ ನಾವು ಗುಣಮಟ್ಟದ ಸಸಿಗಳನ್ನ ಉತ್ಪಾದನೆ ಮಾಡ್ತಿದೀವಿ ಅಂತ ಈಗಾಗಲೇ ಹೇಳಿದೆ. ಏನಾಯ್ತು, ನಾವು ಉತ್ತಮ ಗುಣಮಟ್ಟದ ಸಸಿಗಳನ್ನ ಉತ್ಪಾದನೆ ಮಾಡಬೇಕು ಅಂದ್ರೆ ತಾಯಿ ಮರಗಳ ಆಯ್ಕೆ, ಈಗ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಿಮ್ಗೆ, ತೆಂಗಿನ ಅಲ್ಲಿ ತಾಯಿ ಮರದ ಆಯ್ಕೆ ಬಹು ಮುಖ್ಯವಾಗುತ್ತೆ ಅಂತ. ಹಾಗಾಗಿ ತಜ್ಞರ ಒಂದು ತಂಡ ಏನ್ ಮಾಡುತ್ತೆ, ಅಧಿಕಾರಿಗಳು ಮತ್ತೆ ವಿಜ್ಞಾನಿಗಳ ತಂಡ ತಾಯಿ ಮರಗಳನ್ನ ಆಯ್ಕೆ ಮಾಡಿ ಉತ್ತಮ ಬೀಜವನ್ನ ಆಯ್ಕೆ ಮಾಡ್ಕೊಂತೀವಿ ಬಲ್ಲ ಮೂಲಗಳಿಂದ ಅಂತ ಹೇಳ್ತೀವಿ. ಎಲ್ಲಿ ನಾವು ಮುಂಚೆನೆ ಹೋಗಿ ಆ ಒಂದು ಮರದಿಂದ ನಾವು ಉತ್ತಮ ಬೀಜವನ್ನ ಪಡಿಬಹುದು ಅನ್ನೋದನ್ನ ಪರಿಶೀಲಿಸಿ ಅಲ್ಲಿಂದ ಬೀಜಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ಬಂದು ಸಸ್ಯೋತ್ಪಾದನೆಯನ್ನ ಕೈಗೊಳ್ತೇವೆ. ಈ ಸಸ್ಯೋತ್ಪಾದನೆಗೆ ಒಂದು ತೆಂಗಿನ ಬೀಜವನ್ನ ನಾಟಿ ಮಾಡಿ ಉತ್ಪಾದನೆ ಮಾಡಿ ಮಾರಾಟ ಮಾಡೋವರೆಗೂ ಇಲಾಖೆನಲ್ಲಿ SR ದರ ಅಂತ ನಿಗದಿಯಾಗಿರುತ್ತೆ. ಆ ಒಂದು ದರದಲ್ಲೇ ನಾವು ಉತ್ಪಾದನೆಯನ್ನ ಕೈಗೊಳ್ತೇವೆ. ಹಾಗೇನೆ ರೈತರಿಗೆ ಮಾರಾಟ ಮಾಡುವಾಗ್ಲೂ ಇಲಾಖಾ SR ದರನೇ ಇರುತ್ತೆ, ಮಾರಾಟ ದರ. ಆ ಮಾರಾಟ ದರದಂತೆ ನಾವು ಸಸಿಗಳನ್ನ ಮಾರಾಟ ಮಾಡಿ ಆ ಒಂದು ಮಾರಾಟದ ಹಣವನ್ನ ಮತ್ತೆ ಈ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಜಮಾ ಮಾಡ್ತೇವೆ. ಇದು ಒಂದಾದ್ರೆ ನಮ್ಮ ತೋಟಗಾರಿಕೆ ಇಲಾಖೆ ಸಸ್ಯ ಕ್ಷೇತ್ರಗಳಲ್ಲಿ ಈಗ ರೈತರು ಹೊಸ ಹೊಸ ಆವಿಷ್ಕಾರಗಳನ್ನ, ತಾಂತ್ರಿಕತೆಗಳನ್ನ ನಾವು ಮೊದಲು ನೇರವಾಗಿ ರೈತರಿಗೆ ಮುಟ್ಟಿಸಕ್ ಆಗೋದಿಲ್ಲ. ಆದ್ರಿಂದ ಇಲಾಖಾ ಸಸ್ಯ ಕ್ಷೇತ್ರಗಳನ್ನೇ ಅವನ್ನ ಪ್ರಾತ್ಯಕ್ಷತೆ ರೀತಿ ನಾವು ಮೊದಲು ನಾವು ಕೈಗೊಳ್ತೀವಿ. ಆ ಡೆಮೋ ಪ್ಲಾಟ್ಸ್ ತರ ಮಾಡಿ ಈಗ IHR ವೆರೈಟೀಸ್ನ ತಳಿಗಳನ್ನ ನಾವು ಪರಿಚಯಿಸಬೇಕು ಅಂದ್ರೆ IHR ಬ್ಲಾಕ್ ಅಂತ ಮಾಡಿ ಅಲ್ಲಿ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇದೆಯಲ್ಲ ಅಲ್ಲಿಂದ ಅವರು ಬಿಡುಗಡೆ ಮಾಡಿದಂತಹ ತಳಿಗಳನ್ನ ಪರಿಚಯಿಸಿ ಅದು ಹೇಗ್ ಬರುತ್ತೆ ಅಂತ ರೈತರು ಅಲ್ಲಿ ನೋಡಬಹುದು. ತದನಂತರ ಅವ್ರಿಗೆ ಈ ಒಂದು ತಳಿಯನ್ನ ಅಥವಾ ಈ ಬೆಳೆಯನ್ನ ನಾನು ಹಾಕಿದ್ರೆ ನನಗೆ ಓಕೆ ಉತ್ತಮವಾದ ಲಾಭ ಬರುತ್ತೆ ಅಂದಾಗ ಅವರ ತಾಕಿನಲ್ಲಿ ಅದನ್ನ ಅವರು ವಾಣಿಜ್ಯವಾಗಿ ಅವರು ಬೆಳ್ಕೋಬಹುದು. ಈ ಒಂದು ಪ್ರಾವಿಷನ್ ನಾವು ನಮ್ಮ ಸಸ್ಯ ಕ್ಷೇತ್ರಗಳಲ್ಲಿ ಮಾಡ್ಕೊಂಡಿದ್ದೇವೆ. ಅದಾದ ನಂತರ ನಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳಲ್ಲಿ ಅಥವಾ ಫಾರಂಗಳಲ್ಲಿ ವಿವಿಧ ಬೆಳೆಗಳನ್ನ ನಾವು ಬೆಳೆದಿರ್ತೇವೆ, ಬಹುವಾರ್ಷಿಕ ಬೆಳೆಗಳು. ಈಗ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಆಮೇಲೆ ಹಣ್ಣಿನ ಬೆಳೆಗಳು, ಈ ಒಂದು ಹಣ್ಣಿನ ಬೆಳೆಗಳೆಲ್ಲ ಕಟಾವಿಗೆ ಬರೋ ಅಂತ ಹಂತ ತಲುಪಿದಾಗ ನಾವು ಇದನ್ನ ಇ ಹರಾಜು ಅಂತ ಮಾಡ್ತೇವೆ. ಆಕ್ಷನ್ ಮಾಡಿ ಫಸಲಿಂದ ಬಂದಂತ ಹರಾಜು ಮೊತ್ತವನ್ನ ಮತ್ತೆ ಸರ್ಕಾರಕ್ಕೆ ಜಮಾ ಮಾಡ್ತೇವೆ. ಆದ್ರಿಂದ ಸರ್ಕಾರಕ್ಕೂ ಸಹ ಇಲಾಖಾ ಕ್ಷೇತ್ರಗಳಿಂದ ನಾವು ಆದಾಯವನ್ನ, ನಾವು ರೆವಿನ್ಯೂ ಅನ್ನ ಜನರೇಟ್ ಮಾಡಿ ಕೊಡ್ತಾ ಇದ್ದೇವೆ ಇಲಾಖೆಯಿಂದ. ಹಾಗೆ ಇನ್ನೊಂದು ಏನಂತಂದ್ರೆ, ಈಗ ನಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳು ಆಯಾ ಜಿಲ್ಲೆಯ ತಾಲೂಕಿನ ಯಾವ್ದಾದ್ರು ಹೋಬಳಿ ಮಟ್ಟದಲ್ಲಿ ಸ್ಥಾಪನೆ ಆಗಿದ್ದಾವೆ. ಈಗ ನಮ್ಮ ಹಾಸನದಲ್ಲಿ ಇಟ್ಕೊಂಡ್ರೆ ನಾವು ಸೋಮನಹಳ್ಳಿ ಕಾವಲು ತೋಟಗಾರಿಕೆ ಕ್ಷೇತ್ರ ಅಂತ ಇದೆ. ಈ ಒಂದು ಸೋಮನಹಳ್ಳಿ ಕಾವಲು ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ಸಸ್ಯೋತ್ಪಾದನೆ ಕೈಗೊಳ್ಳುವಾಗ, ಆಮೇಲೆ ತೋಟಗಾರಿಕೆ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ನಿರ್ವಹಿಸೋದಿಕ್ಕೆ ನಮಗೆ ಕೆಲಸಗಾರರು ಬೇಕಾಗ್ತಾರೆ. ಹಾಗಾಗಿ ನಾವು ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಒಂದು ಉದ್ಯೋಗವನ್ನು ಸಹ ನೀಡುವಂತ ಅವಕಾಶಗಳು ಇಲಾಖಾ ಕ್ಷೇತ್ರಗಳಿಗೆ ಇರುತ್ತೆ. ಹಾಗೆ ಇನ್ನೂ ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಯಾವ್ದಾವ್ದು ಜಾಗಗಳಲ್ಲಿ ಅಭಿವೃದ್ಧಿ ಆಗದೇನೆ ಇನ್ನೂ ಸ್ವಲ್ಪ ಹೆಚ್ಚಿನ ಅಭಿವೃದ್ಧಿಗೆ ಅವಕಾಶ ಇದೆ ಅನ್ನೋದನ್ನ ಹೆಚ್ಚು ಒತ್ತು ಕೊಟ್ಟು ಪಿಪಿಪಿ ಮಾಡೆಲ್ ಅಂತ ಹೇಳ್ತೀವಿ, ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ, ಸರ್ಕಾರಿ ಖಾಸಗಿ ಸಹಭಾಗಿತ್ವ. ಈ ಒಂದು ಪಿಪಿಪಿ ಮಾಡೆಲ್ನಲ್ಲಿ ನಾವು ಹೊಸ ಹೊಸ ಯೋಜನೆಗಳನ್ನ ನಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳಲ್ಲಿ ಡೆವಲಪ್ ಮಾಡಿಬಿಟ್ಟು ಅಲ್ಲಿಂದ ಹೆಚ್ಚಿನ ಆದಾಯವನ್ನ ತರೋದು ಒಂದು, ಮತ್ತೆ ಲೋಕಲ್ ಸ್ಥಳೀಯ ಜನರಿಗೆ ಉದ್ಯೋಗ ಸೃಷ್ಟಿಸೋದು, ಸರ್ಕಾರಕ್ಕೆ ಹೆಚ್ಚಿನ ಆದಾಯವನ್ನ ಬರೋ ಹಾಗೆ ಮಾಡೋ ಅಂತ ಒಂದು ಹೊಸ ಹೊಸ ಯೋಜನೆಗಳನ್ನ ಈಗ ಸರ್ಕಾರ ರೂಪಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಎಲ್ಲಾ ತೋಟಗಾರಿಕೆ ಕ್ಷೇತ್ರಗಳಲ್ಲೂ ಹೊಸ ಹೊಸ ಯೋಜನೆಗಳು, ಪ್ರಾಜೆಕ್ಟ್ಗಳು ಬರ್ಲಿಕ್ಕಿದೆ.
1: ಇನ್ನು ಈ ಸಸ್ಯಗಳ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ವರ್ಷ ಪೂರ್ತಿ ಚಟುವಟಿಕೆಗಳು ನಡೀತಾ ಇರುತ್ತೆ.
0: ಅಂದ್ರೆ ಈಗ ನಮ್ಗೆ ಸಸಿಗಳ ಉತ್ಪಾದನೆ ಮಾಡ್ಬೇಕಂದ್ರೆ ನಾವು ಮುಂದಿನ ವರ್ಷಕ್ಕೆ, ಅಥವಾ ಈಗ ನಾವು ಜೂನ್ ತಿಂಗಳಲ್ಲಿ ನಾವು ಸಸಿಗಳನ್ನ ಕೊಡ್ಬೇಕು ಅಂದ್ರೆ ಹಿಂದಿನ ವರ್ಷದಿಂದ ಅದು ಒಂದು ವರ್ಷ ಬೇಕಾಗುತ್ತೆ. ಈಗ ತೆಂಗಾದ್ರೆ ನಿಮ್ಗೆ 18 ತಿಂಗಳು ನಾವು ನರ್ಸರಿನಲ್ಲಿ ಮೇಂಟೈನ್ ಮಾಡಿ ತದನಂತರ ಅವನ್ನ ಸರ್ಟಿಫಿಕೇಶನ್ ಮಾಡಿ ಆಮೇಲೆ ನಾವು ರೈತರಿಗೆ ಮಾರಾಟ ಮಾಡ್ತೇವೆ. ಹಾಗೇನೆ ಅಡಿಕೆ ಆದ್ರೆ ಒಂದ್ ವರ್ಷ ಬೇಕಾಗುತ್ತೆ. ಮತ್ತೆ ಇನ್ನ ಕಾಳುಮೆಣಸು ಬಳ್ಳಿಗಳನ್ನ ಮಾಡ್ತೇವೆ ಸೀಸನ್ ಓರಿಯೆಂಟೆಡ್ ಆಗಿ. ಈಗ ಕರ್ಬೇವು, ನಿಂಬೆ ಮತ್ತೆ ಎಲ್ಲಾ ರೀತಿಯ ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ, ಹಣ್ಣಿನ ಗಿಡಗಳು ಎಲ್ಲನೂ ಮಾಡ್ತೀವಿ. ಬೇಡಿಕೆಗೆ ತಕ್ಕಂತೆ ಮಾಡಿ ನಾವು ಅದನ್ನ ರೈತರಿಗೆ ಮಾರಾಟ ಮಾಡ್ತೇವೆ.
1: ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ತೋಟಗಾರಿಕೆಯ ಸಸ್ಯ ಕ್ಷೇತ್ರಗಳು ಎಲ್ಲೆಲ್ಲಿ ಇದ್ದಾವೆ, ಮತ್ತೆ ಎಷ್ಟು ಪ್ರದೇಶ ಇದೆ, ಮತ್ತೆ ಯಾವೆಲ್ಲ ತರಹದ ಸಸಿಗಳನ್ನ ಅಲ್ಲಿ ಉತ್ಪಾದನೆಯನ್ನ ಮಾಡಲಾಗ್ತದೆ ಅನ್ನುವಂತಹ ಒಂದು ಪರಿಚಯವನ್ನ ಮಾಡಿಕೊಡಿ.
0: ನಮ್ಮ ರಾಜ್ಯದಲ್ಲಿ ನೋಡಿದ್ರೆ 418 ತೋಟಗಾರಿಕೆ ಕ್ಷೇತ್ರಗಳಿದೆ. ಹಾಗೆ ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ತಗೊಂಡಾಗ 19 ತೋಟಗಾರಿಕೆ ಕ್ಷೇತ್ರಗಳಿದೆ. ಅದರಲ್ಲಿ ಪ್ರಸ್ತುತವಾಗಿ ತುಂಬಾ ಪ್ರಮುಖವಾಗಿ ನಾವು ಒಂದು 14 ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಈ ಸಸ್ಯೋತ್ಪಾದನೆ ಇರ್ಬೋದು, ಅಭಿವೃದ್ಧಿ ಕೆಲಸಗಳು, ಚಟುವಟಿಕೆಗಳನ್ನ ನಾವು ಮಾಡ್ಕೊತಾ ಬಂದಿದ್ದೇವೆ. ಹಾಸನ ಜಿಲ್ಲೆಯಲ್ಲಿರುವಂತ ಎಲ್ಲಾ ತೋಟಗಾರಿಕೆಗಳ ಕ್ಷೇತ್ರಗಳನ್ನ ಒಟ್ಟಾರೆ ತಗೊಂಡಾಗ 1,000 ಎಕರೆ ಪ್ರದೇಶದಷ್ಟು ನಾವು ತೋಟಗಾರಿಕೆ ಕ್ಷೇತ್ರಗಳನ್ನ ಹೊಂದಿದ್ದೇವೆ. ಅದರಲ್ಲಿ ಈಗ ಹಾಸನ ಜಿಲ್ಲೆಯಲ್ಲಿ ಹಾಸನ ತಾಲೂಕಿಗೆ ಸಂಬಂಧಿಸಿದ್ದಾದ್ರೆ ಸೋಮನಹಳ್ಳಿ ಕಾವಲು ತೋಟಗಾರಿಕೆ ಕ್ಷೇತ್ರ ಇದೆ. ಅದು ನಮ್ಮ ಮುಂಚೆ 500 ಎಕರೆ ಜಾಗ ಇದ್ದದ್ದು, ಅದನ್ನ ನಾವು ತೋಟಗಾರಿಕೆ ಸಂಶೋಧನಾ ಕೇಂದ್ರಕ್ಕೆ ಅವರು ರಿಸರ್ಚ್ ಪರ್ಪಸ್ಗೆ ಅದನ್ನು ಕೊಟ್ಟಿದ್ದೇವೆ. ಉಳಿದಂತೆ 377 ಎಕರೆ ಜಾಗದಷ್ಟು ಪ್ರದೇಶದಲ್ಲಿ ನಾವು ಸಸ್ಯೋತ್ಪಾದನೆ ಇರ್ಬೋದು ಮತ್ತೆ ಎಲ್ಲ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ನಾವು ಅಲ್ಲಿ ಕೈಗೊಳ್ತಾ ಇದ್ದೇವೆ. ಹಾಗೆ ಇನ್ನ ನಮ್ಮ ನರ್ಸರಿಗಳು ಅಂತ ಬಂದಾಗ ಎಸ್ಜೆಒ ಪಾರ್ಕ್ ಅಂತ ಇದೆ, ಈಗ ಕೃಷ್ಣ ಹೋಟೆಲ್ ಎದುರುಗಡೆನೆ, ನಾವು BNCS ಹೇಳಿದ್ನಲ್ಲ, ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿ, ಅದ್ರ ಪಕ್ಕದಲ್ಲೇ ಇರ್ತಕ್ಕಂತ SJP ಪಾರ್ಕ್ ಅಂತ, ಅಲ್ಲಿ ನಾವು ಉದ್ಯಾನವನ ಮಾಡ್ಕೊಂಡಿದ್ದೇವೆ. ಅಲ್ಲಿ ಸಾರ್ವಜನಿಕರು ಬೆಳಗ್ಗೆ ಮತ್ತೆ ಸಂಜೆ ವಾಕಿಂಗ್ ಮಾಡೋದಿಕ್ಕೆ ಪ್ರಶಾಂತವಾದ ವಾತಾವರಣ ಕಲ್ಪಿಸಿದ್ದೇವೆ. ಜೊತೆಗೆ ಉತ್ತಮವಾದ ಗಿಡಗಳನ್ನ, ಅಲಂಕಾರಿಕ ಗಿಡಗಳನ್ನ ಅಭಿವೃದ್ಧಿಪಡಿಸಿರೋದ್ರಿಂದ ಸಾರ್ವಜನಿಕರಿಗೆ ಅದೊಂದು ಉತ್ತಮವಾದ ವಾಯುವಿಹಾರದ ಕೇಂದ್ರ ಆಗಿದೆ. ಹೆಚ್ಚು ಹೆಚ್ಚು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಅದು 4 ಎಕರೆ ಜಾಗದಲ್ಲಿದೆ. ಅದ್ ಬಿಟ್ರೆ ಇನ್ನು ಅರಕಲ್ಗೂಡು ತಾಲೂಕಿಗೆ ಹೋದ್ರೆ ಬೈಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಅಂತ ಇದೆ. ಬೈಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಮತ್ತೆ ಚೌರ್ಗಲ್ಲು ತೋಟಗಾರಿಕೆ ಕ್ಷೇತ್ರ ಅಂತ ಬರುತ್ತೆ. ಹಾಗೇನೆ ಸಕಲೇಶ್ಪುರ ತಾಲೂಕಿಗೆ ನೋಡಿದಾಗ ಬಾಗೆ ತೋಟಗಾರಿಕೆ ಕ್ಷೇತ್ರ ಇದೆ. ಹಾಗೆ ಅಲ್ಲಿ SJP ಪಾರ್ಕ್ ತರ ANP ಬಾಗೆ ಅಂತ ಒಂದು ನರ್ಸರಿ ಇದೆ. ಅದನ್ನ ಬಿಟ್ರೆ ಗೊರೂರಲ್ಲಿ ಗೊರೂರು ಹೇಮಾವತಿ ಜಲಾಶಯ ಇದೆಯಲ್ಲ, ಅದರ ಪಕ್ಕದಲ್ಲೇ ನಮ್ಮ ಗೊರೂರು ತೋಟಗಾರಿಕೆ ಕ್ಷೇತ್ರ ಇದೆ. ಬೇಲೂರು ತಾಲೂಕಿನಲ್ಲಿ ಕೊನ್ನೇರ್ಲು ತೋಟಗಾರಿಕೆ ಕ್ಷೇತ್ರ ಇದೆ. ಇನ್ನು ಚನ್ನರಾಯಪಟ್ಟಣ ತಾಲೂಕಿಗೆ ಬಂದಾಗ ಅಲ್ಲಿ ಅಮ್ಮನಕಟ್ಟೆ ಮತ್ತು ಎಲಿಯೂರು ತೋಟಗಾರಿಕೆ ಕ್ಷೇತ್ರಗಳಿದೆ. ಆಲೂರಲ್ಲಿ ಆಲೂರು ತೋಟಗಾರಿಕೆ ಕ್ಷೇತ್ರ ಅಂತ ಅದರ ಹೆಸರಿದೆ. ಹೀಗೆ ಎಲ್ಲ ತಾಲೂಕುಗಳಲ್ಲೂ ಒಂದೊಂದು ತೋಟಗಾರಿಕೆ ಕ್ಷೇತ್ರಗಳಿದೆ. ನಾವೇನು ಮಾಡ್ತೀವಿ, ಇಲಾಖೆಯಿಂದ ರೈತರು ಬೇಡಿಕೆ ಏನಿದೆ ಅಂತ ನೋಡಿಬಿಟ್ಟು ಈ ಮುಂದಿನ ವರ್ಷ ನಮ್ಮ ರೈತರು ಎಷ್ಟು ಜನ ಯಾವ ಬೆಳೆಯನ್ನು ನಾಟಿ ಮಾಡಬಹುದು, ಯಾವ ಬೆಳೆಗೆ ಉತ್ತಮ ಬೇಡಿಕೆ ಇರಬಹುದು ಅಂತ ನೋಡಿ, ಅಥವಾ ಹೊಸ ಹೊಸ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೂ ಹೊಸ ಹೊಸ ತಳಿಗಳನ್ನ ನಾವು ನಾಟಿ ಮಾಡಿಬಿಟ್ಟು ಅವ್ರಿಗೆ ಇಲಾಖಾ ದರದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ.
1: ಈ ಎಲ್ಲ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳಲ್ಲಿ ಯಾವ ವಿಧದ ಸಸ್ಯಗಳನ್ನು ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ?
0: ಈಗ ಪ್ರಸ್ತುತ ಹಾಸನದಲ್ಲಿ ತೆಂಗು ಪ್ರಮುಖವಾದ ಬೆಳೆ ಅಂತ ಗೊತ್ತಿದೆಯಲ್ಲ, ಹಾಗಾಗಿ ನಾವು ಹೆಚ್ಚಿನ ಒತ್ತನ್ನ ಆದ್ಯತೆಯನ್ನ ನಾವು ಬಹುವಾರ್ಷಿಕ ಬೆಳೆಗಳಿಗೆ ಕೊಡ್ತೇವೆ. ಹಾಗೆ ಇನ್ನ ಆನ್ಯುಯಲ್ ಕ್ರಾಪ್ಸಿಗೆ, ವಾರ್ಷಿಕ ಬೆಳೆಗಳಿಗಾದ್ರೆ ರೈತರಿಂದ ಬೇಡಿಕೆ ಬಂದಾಗ ನಾವು ಉತ್ಪಾದನೆ ಮಾಡಿಬಿಟ್ಟು ಅವ್ರಿಗೆ ಮಾರಾಟ ಮಾಡ್ತೇವೆ. ಈಗ ಹಸಿರು ಹಾಸನ ಅಂತ ಒಂದು ಅಭಿಯಾನ ಬೇರೆ ಮಾಡ್ತಾ ಇದ್ದಾರಲ್ಲ, ಜಿಲ್ಲಾಡಳಿತದಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಜಿಲ್ಲಾಡಳಿತಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಇಲಾಖೆಯಲ್ಲಿ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಬೆಳೆಸಿರ್ತಕ್ಕಂತಹ ಸಸ್ಯಗಳನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ, ಅದು ಒಂದು ಮಾಡ್ತಾ ಇದ್ದೇವೆ. ಹಾಗೆ ಈಗ ನಮ್ಮಲ್ಲಿ ಪ್ರಮುಖವಾಗಿ ಬೆಳೆಯುವಂಥದ್ದು ಮಾವು, ಸಪೋಟ, ಅಡಿಕೆ, ತೆಂಗು, ಕಾಳುಮೆಣಸು, ನಿಂಬೆ, ಸೀಬೆ, ಈ ಬೆಳೆಗಳನ್ನ ಪ್ರಮುಖವಾಗಿ ನಾವು ಸಸ್ಯೋತ್ಪಾದನೆ ಮಾಡಿಬಿಟ್ಟು ಗಿಡಗಳನ್ನ ಮಾರಾಟ ಮಾಡ್ತಾ ಇದ್ದೇವೆ. ಇನ್ನು ಉಳಿದಂತೆ ಕರ್ಬೇವು, ನುಗ್ಗೆ, ಪಪ್ಪಾಯ, ನಿಂಬೆ, ಸೀಬೆ, ಈ ರೀತಿ ರೈತರಿಂದ ಬೇಡಿಕೆ ಬಂದರೆ ಅವನ್ನು ಸಹ ನಾವು ಉತ್ಪಾದಿಸಿ ಕೊಡ್ತೇವೆ.
1: ಈ ವರ್ಷದ ಸಸ್ಯಗಳ ವಿತರಣೆ ಅಥವಾ ಮಾರಾಟ ಪ್ರಾರಂಭ ಆಗಿದೆಯಾ?
0: ಆಗಿದೆ. ಅಂದ್ರೆ ಹೇಳದ್ನಲ್ಲ, ಹಿಂದಿನ ವರ್ಷ ನಾವು ಕೈಗೊಂಡಿದ್ದಂತ ಸಸ್ಯೋತ್ಪಾದನೆಯನ್ನ ಈ ವರ್ಷಕ್ಕೆ ನಾವು ಅದ ಮುಕ್ತಾಯದಷ್ಟೊತ್ತಿಗೆ ನಾವು ಸ್ಟಾರ್ಟ್ ಮಾಡ್ತೇವೆ, ಸಸಿಗಳನ್ನ ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗೇನೆ ಇನ್ನು ಅಲ್ಪಾವಧಿ ಬೆಳೆಗಳು ಅಥವಾ ವಾರ್ಷಿಕ ಬೆಳೆಗಳಾದ್ರೆ ಬೇಗನೆ ನಾವು ವಿತರಣೆಯನ್ನ ಪ್ರಾರಂಭಿಸ್ತೇವೆ.
1: ಈಗ ತಾವು ಹೇಳಿದಂತ ಮಾವು, ಸಪೋಟ, ತೆಂಗು ಇದೆಲ್ಲ ಈ ವರ್ಷದಲ್ಲಿ ಎಷ್ಟು ಸಸಿಗಳು ಲಭ್ಯ ಇದಾವೆ?
0: ಈಗ ನಮ್ಮ ಎಲ್ಲ ಈಗೇನು ಹೇಳದ್ನಲ್ಲ, ಬೈಚನಳ್ಳಿ, ಬಾಗೆ, ಗುರೂರು, ಸೋಮನಳ್ಳಿಕಲ್ಲು, ಅಮ್ಮನಕಟ್ಟೆ, ಈ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಮಾವು 3,200 ಗಿಡಗಳಿದೆ, ಮಾವು ಬೆಳೆ. ಸಪೋಟ 1,600 ಗಿಡ ಇದೆ, ಸೀಬೆ 1,500 ಗಿಡ ಇದೆ, ನಿಂಬೆ 4,500 ಇದೆ, ಪಪ್ಪಾಯ 2,000 ಇದೆ, ಕಾಳುಮೆಣಸು 1.5 ಲಕ್ಷದಷ್ಟು ಸಸಿಗಳು ಮಾಡಿದ್ದೇವೆ. ಅದು ರೈತರಿಂದ ಹೆಚ್ಚು ಬೇಡಿಕೆ ಇರೋದ್ರಿಂದ ಕಾಳುಮೆಣಸು ಹೆಚ್ಚಿಗೆ ತಗೊಂಡಿದ್ದೀವಿ. ಅಡಿಕೆ 32,000 ಸಸಿಗಳು ಮಾಡಿದ್ದೇವೆ, ನುಗ್ಗೆ 10,000, ಕರಿಬೇವು 5,000, ಈ ರೀತಿ ಒಟ್ಟು 3,00,000 ಸಸಿಗಳು ಆಲ್ರೆಡಿ ನಾವು ಉತ್ಪಾದನೆ ಮಾಡಿ ಮಾರಾಟ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇವೆ. ಅದ್ರ ಜೊತೆಗೆ ಹೋದ ವರ್ಷ ನಾವು 25-26 ಸಾಲಲ್ಲಿ ತೆಂಗನ್ನ ಇಡೀ ರಾಜ್ಯದಂತೆ ಎಲ್ಲೂ ಮಾಡಲಿಲ್ಲ, ನಮ್ಮ ಹಾಸನ ಜಿಲ್ಲೆಯ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ನಾವು ತೆಂಗನ್ನ ನಾಟಿ ಮಾಡಿದ್ದೇವೆ. 40,000 ತೆಂಗಿನ ಸಸಿಗಳು ಮುಂದಿನ ವರ್ಷಕ್ಕೆ ನಮ್ಮ ರೈತರಿಗೆ ನಾವು ಮಾರಾಟ ಮಾಡಬಹುದು.
1: ಈ ಒಂದು ಸಸ್ಯಗಳ ಗುಣಮಟ್ಟದ ಬಗ್ಗೆ ತಾವೇನು ಹೇಳ್ತೀರಿ?
0: ಇದು ನಮ್ಮ ಇಲಾಖೆ ತೋಟಗಾರಿಕೆ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಮೊದಲ ಆದ್ಯತೆ ಗುಣಮಟ್ಟದ ಸಸಿಗಳನ್ನ ವಿತರಣೆ ಮಾಡುವಂಥದ್ದು. ಆದ್ರಿಂದ ಈಗ ನಾವು ನಮ್ಮ ಇಲಾಖೆಯ ನರ್ಸರಿಗಳಲ್ಲಿ ಕ್ಷೇತ್ರಗಳಲ್ಲೇ ಇರ್ತಕ್ಕಂತಹ ಫಸಲುಗಳನ್ನ ನೋಡ್ತೇವೆ. ತೆಂಗಿನ ಮರಗಳಿದ್ರೆ ಅದರಲ್ಲೇ, ಉತ್ತಮ ಗುಣಮಟ್ಟದ ಮರಗಳಿದ್ರೆ ಅದರಿಂದನೇ ನಾವು ತೆಂಗಿನ ಬೀಜಗಳನ್ನ ನಾಟಿಗೆ ಆಯ್ಕೆ ಮಾಡ್ಕೋತೀವಿ. ಹಾಗೇನೆ ಇಲ್ಲ ಅಂದ್ರೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಾವು ಈಗಾಗಲೇ ಹೇಳದ್ನಲ್ಲ, ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ತಂಡ ಭೇಟಿ ನೀಡಿ ಉತ್ತಮ ಗುಣಮಟ್ಟದ ಮದರ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ತಾಯಿ ಮರಗಳನ್ನ ಫಸ್ಟ್ ಸೆಲೆಕ್ಟ್ ಮಾಡಿರ್ತೀವಿ. ಅದರಿಂದ ಯಾವಾಗ ಫಸಲು ಬಂದಿರುತ್ತೆ ಆವಾಗ ಅದನ್ನು ಕೊಯ್ಲು ಮಾಡ್ಕೊಂಡ್ಬಂದು ತದನಂತರ ನಮ್ಮ ಫಾರಂಗಳಲ್ಲಿ, ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಸಸ್ಯೋತ್ಪಾದನೆ ಕೈಗೊಳ್ತೇವೆ. ಆಮೇಲೆ ಪ್ರತಿ ಬೆಳೆಗೂ ಇಂತಿಂಥದ್ದೇ ಗುಣಮಟ್ಟದ ವಿಶೇಷತೆ ಇರುತ್ತೆ, ಹೀಗೆ ಇರಬೇಕು, ನಟ್ ಬೀಜದ ಸೈಜ್ ಇರ್ಬೋದು, ಆಮೇಲೆ ವೆಯ್ಟ್ ಎಷ್ಟು ತೂಕ ಇರಬೇಕು ಅನ್ನೋದಿರ್ಬೋದು, ಪ್ರತಿಯೊಂದು ಅದರ ಅನುಗುಣವಾಗಿ ಅವರು ಆಯ್ಕೆ ಮಾಡ್ಕೊತಾರೆ. ಹಾಗಾಗಿ ಗುಣಮಟ್ಟದ ಗಿಡಗಳನ್ನ ನಾವು ನಾಟಿ ಮಾಡಿ ವಿತರಣೆ ಮಾಡೋದು ಒಂದು ಉದ್ದೇಶ. ಆದರೆ ಇನ್ನೊಂದು ಸರ್ಟಿಫಿಕೇಶನ್ ಅಂತ ಮಾಡ್ತಾರೆ, ಅದಕ್ಕೆ ಬೇರೆ ಜಿಲ್ಲೆಯ ಅಧಿಕಾರಿಗಳ ತಂಡ ಬಂದ್ಬಿಟ್ಟು ಈ ಒಂದು ಕ್ಷೇತ್ರದಲ್ಲಿ ಬೆಳೆದಿರ್ತಕ್ಕಂತಹ ಈಗ ತೆಂಗಿನ ಸಸಿಗಳು, ನಾವು ಒಂದು 3,000 ತೆಂಗಿನ ಸಸಿಗಳು ಬೆಳೆದಿದ್ರೆ ಅದರಲ್ಲಿ ಯಾವುದು ಸ್ಟಂಟೆಡ್ ಗ್ರೋತ್ ಇರುತ್ತೆ, ಬೆಳವಣಿಗೆ ಇರಲ್ಲ, ರೋಗ ಏನಾದರೂ ಇದ್ರೆ, ಈ ತರದ ಸಸಿಗಳನ್ನ ಅವರು ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಅಂದ್ರೆ ಅದನ್ನ ತೆರವುಗೊಳಿಸಿ ತೆಗ್ದು ಬಿಡ್ತಾರೆ. ತೆಗೆದು ಉತ್ತಮ ಗುಣಮಟ್ಟದ ಸಸಿಗಳು, ಯೋಗ್ಯವಾದ ಸಸಿಗಳು ಮಾರಾಟಕ್ಕೆ ಏನಿದೆ ಅಷ್ಟನ್ನ ಮಾತ್ರ ಅವರು ರೆಕಾರ್ಡ್ ಮಾಡ್ತಾರೆ. ಏನು ಆ ಸಸಿಗಳನ್ನ ಮಾತ್ರ ನಾವು ಮಾರಾಟ ಮಾಡ್ತೇವೆ. ಆದ್ರಿಂದ ರೈತರಿಗೆ ಇದರಿಂದ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ.
1: ಇಲ್ಲಿ ಇರುವಂತಹ ಎಲ್ಲ ಸಸ್ಯ ಕ್ಷೇತ್ರಗಳಲ್ಲಿ ಇರುವಂತಹ ಸಸಿಗಳನ್ನ ಕೃಷಿಕರು ಪಡೆದುಕೊಳ್ಬೇಕು ಅಂತ ಅಂದ್ರೆ ಹೇಗೆ ಪಡೆದುಕೊಳ್ತಕ್ಕಂಥದ್ದು?
0: ಈಗ ನಮ್ಮ ತೋಟಗಾರಿಕೆ ಇಲಾಖೆನಲ್ಲಿ ಎಲ್ಲ ತೋಟಗಾರಿಕೆ ಕ್ಷೇತ್ರಗಳು ಆಯಾ ತಾಲೂಕಿಗೆ ಅಲ್ಲಲ್ಲೇ ಹತ್ರದಲ್ಲೇ ಇದಾವೆ. ನಾನು ಈಗ ಹೇಳಿದ್ನಲ್ಲ, ಒಂದೊಂದು ತಾಲೂಕಲ್ಲೂ ಒಂದೊಂದು ಕನಿಷ್ಠ ಒಂದೊಂದು ತೋಟಗಾರಿಕೆ ಕ್ಷೇತ್ರಗಳಿದೆ. ಅಲ್ಲಿಯೇ ಅವರು ರೈತರು ನಮಗೂ ಸಂಪರ್ಕಿಸಬಹುದು. ನಮ್ಮ ಕಚೇರಿಗೆ ಸಂಪರ್ಕ ಮಾಡಿದ್ರೆ ನಾವು ಅವ್ರಿಗೆ ಒದಗಿಸ್ತೀವಿ. ಆದ್ರೆ ಅವರು ಉತ್ತಮ ಗುಣಮಟ್ಟದ ಸಸಿಗಳನ್ನ ನೋಡಿ ಅವ್ರಿಗೆ ತೃಪ್ತಿ ಅನಿಸ್ದಾಗ ಅವರು ಖರೀದಿ ಮಾಡೋದು ಸೂಕ್ತ. ಆದ್ರಿಂದ ನಮ್ಮ ಕ್ಷೇತ್ರಗಳಿಗೆ ಅವ್ರಿಗೊಮ್ಮೆ ಭೇಟಿ ನೀಡಿ ತದನಂತರ ಅವರು ಖರೀದಿ ಮಾಡಬಹುದು.
1: ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅವರ ದಾಖಲಾತಿಗಳನ್ನ ಏನಾದರೂ ತೆಗೆದುಕೊಂಡು ಹೋಗಿ ಕೊಡಬೇಕಾಗುತ್ತೆ? ಹೇಗೆ?
0: ಕೆಲವೊಮ್ಮೆ ನಮಗೆ ತುಂಬಾ ಬೇಡಿಕೆ ಇದ್ದಾಗ ಪ್ರಾಣಿಗಳನ್ನ ದಾಖಲೆ ಅಂತ ಕೇಳ್ತೇವೆ. ಯಾಕಂದ್ರೆ ತುಂಬಾ ಬೇಡಿಕೆ ಇದ್ದಾಗ ರೈತರಿಗೆ ಕೊಡಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಆಗಿರೋದ್ರಿಂದ ಅದು ಹೊರತುಪಡಿಸಿ ಇನ್ನೇನು ದಾಖಲೆಗಳು ಬೇಕಾಗಿರೋದು.
1: ಇನ್ನು ಎಲ್ಲಾ ಸಸಿಗಳಿಗೂ ಕೂಡ ದರ ನಿಗದಿ ಆಗಿರುತ್ತೆ,
0: ದರ ನಿಗದಿ
1: ಸರ್ಕಾರದ ದರ ಆಗಿರೋದ್ರಿಂದ ಅದೇನ್ ದರ ನಿಗದಿ ಆಗಿರುತ್ತೋ ಅದನ್ನು ಪಾವತಿ ಮಾಡಿ ನಾವು ಸಸಿಗಳನ್ನ ಪಡೆಯಬಹುದು. ಈಗ ತಾವ್ ಹೇಳಿದ್ರಿ ಎಲ್ಲಾ ತಾಲೂಕಿನಲ್ಲಿಯೂ ಕೂಡ ಬಹುತೇಕ ತೋಟಗಾರಿಕಾ ಸಸ್ಯ ಕ್ಷೇತ್ರಗಳಿದ್ದಾವೆ ಅಂತ ಹೇಳಿ, ಆಯಾಯ ತಾಲೂಕಿನವ್ರು ಅಲ್ಲಿಗೆ ಹೋಗ್ಬೇಕು ಅಥವಾ ಎಲ್ಲಾದ್ರೂ ಹೋಗ್ತಾರೆ?
0: ಇಲ್ಲ ಇಲ್ಲ, ಹಾಗೇನಿಲ್ಲ. ಆಯಾ ತಾಲೂಕವರು ಅಲ್ಲಿಗೆ ಹೋಗಿ ತಗೊಳ್ಳಿ ಅನ್ನೋ ಒಂದು ಉದ್ದೇಶ. ಈಗ ಒಂದೇ ಕಡೆ ಈಗ ಹಾಸನಕ್ಕೆ ಎಲ್ಲ ಬರ್ಲಿಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಅಂದೇ ಅವರು ಮರಿಗೌಡರು ನಮ್ಮ ತೋಟಗಾರಿಕೆ ಪಿತಾಮಹ ಇದ್ದಾರಲ್ಲ, ಅವ್ರು ಎಲ್ಲ ಮೂಲೆ ಮೂಲೆಗಳಲ್ಲೂ ತೋಟಗಾರಿಕೆ ಕ್ಷೇತ್ರನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಇನ್ ಕೇಸ್ ನಮ್ಮ ರೈತರಿಗೆ ಅಲ್ಲಿ ಸಿಗ್ತಾ ಇಲ್ಲ, ಅಲ್ಲಿ ಅವರ ಬೇಡಿಕೆಗೆ ತಕ್ಕಂತೆ ಗಿಡಗಳು ಲಭ್ಯ ಇಲ್ಲ ಅಂದ್ರೆ ಪಕ್ಕದ ತೋಟಗಾರಿಕೆ ಕ್ಷೇತ್ರದಲ್ಲಿ ಪಡಿಬಹುದು. ಬೇರೆ ಜಿಲ್ಲೆಯ ತೋಟಗಾರಿಕೆ ಕ್ಷೇತ್ರದಲ್ಲೂ ನಾವು ಖರೀದಿ ಮಾಡಬಹುದು. ಎಲ್ಲಾ ತೋಟಗಾರಿಕೆ ಕ್ಷೇತ್ರಗಳಲ್ಲೂ ಎಲ್ಲಾ ರೈತರಿಗೂ ವಿತರಣೆ ಮಾಡ್ತೇವೆ.
1: ಅಂತಂದ್ರೆ ಎಲ್ಲಿ ಈ ಒಂದು ಸಸಿಗಳು ಲಭ್ಯ ಇರುತ್ತೋ
0: ಅಲ್ಲಿ
1: ಅರಕೆರೆನಲ್ಲಿರಬಹುದು, ಅರಕಲಗೋಡದಲ್ಲಿರಬಹುದು, ಬೇಲೂರಲ್ಲಿರಬಹುದು, ಎಲ್ಲಿ ಲಭ್ಯ ಇರುತ್ತೋ
0: ಅಲ್ಲಿಗೆ ಹೋಗಿ ಪಡ್ಕೊಂಡು
1: ಇವರು ಅದನ್ನ
0: ನಾಟಿ ಮಾಡ್ಕೊಬಹುದು,
1: ಮಾಡಿಕೊಳ್ಬಹುದು. ಅಂತಿಮವಾಗಿ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಒಟ್ಟಾರೆಯಾಗಿ ನಾವು ಈಗ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಬಗ್ಗೆ ಅಥವಾ ತೋಟಗಾರಿಕೆ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಮ್ಮ ನರ್ಸರಿಗಳು ತೋಟಗಾರಿಕೆ ಕ್ಷೇತ್ರಗಳೇನಿದೆ ಅದು ಉತ್ತಮ ಗುಣಮಟ್ಟದ ಸಸಿಗಳನ್ನು ಉತ್ಪಾದಿಸಿ ಕೊಡುವಂಥ ಒಂದು ಸಸಿಗಳ ಉತ್ಪಾದನಾ ಕೇಂದ್ರಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಹಾಗೆಯೇ ತೋಟಗಾರಿಕೆ ಇಲಾಖೆ ಆ ಉತ್ತಮ ಗುಣಮಟ್ಟದ ಸಸಿಗಳನ್ನು ರೈತರು ವಾಣಿಜ್ಯವಾಗಿ ಬೆಳೆಸಿ ರೈತರಿಗೆ ಆದಾಯ, ಆರ್ಥಿಕತೆಯನ್ನು, ಸುಸ್ಥಿರತೆಯನ್ನು ತರುವಲ್ಲಿ ತೋಟಗಾರಿಕೆ ಇಲಾಖೆ ಕೆಲಸ ನಿರ್ವಹಿಸ್ತಾ ಇದೆ. ಹಾಗಾಗಿ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳು ಮತ್ತು ಇಲಾಖೆ ಒಂದಕ್ಕೊಂದು ಪೂರಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಹಾಗೂ ಅಂತಿಮ ಧ್ಯೇಯೋದ್ದೇಶ ಒಂದೇ, ರೈತರ ಉದ್ಧಾರ ಹಾಗೂ ಆರ್ಥಿಕ ಸುಸ್ಥಿರತೆ.
1: ಒಳ್ಳೆಯದು ಮೇಡಮ್, ಇವತ್ತಿನ ಸಂಚಿಕೆಯಲ್ಲಿ ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ತೋಟಗಾರಿಕೆ ಇಲಾಖೆಯ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರದಲ್ಲಿ ವಿತರಣೆಗೆ ಲಭ್ಯ ಇರತಕ್ಕಂತಹ ಸಸಿಗಳನ್ನು ಕುರಿತು ಮಾಹಿತಿಯನ್ನು ಇದುವರೆಗೆ ತಾವು ಮಾಡಿಕೊಟ್ರಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನಮ್ಮ ದೂರವಾಣಿ ಸಂಪರ್ಕ ಸಂಖ್ಯೆ 8762816485.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ
0: 8762816485.
1: ತೋಟಗಾರಿಕೆ ಇಲಾಖೆಯ ಸಸ್ಯ ಕ್ಷೇತ್ರದಲ್ಲಿ ಲಭ್ಯ ಇರತಕ್ಕಂತಹ ಯಾವುದೇ ಸಸಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅವುಗಳನ್ನು ಖರೀದಿ ಮಾಡುವ ಸಲುವಾಗಿ ತಾವು ಈಗ ಹೇಳಿದಂತಹ ಸಂಪರ್ಕ ಸಂಖ್ಯೆಗೆ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಮುಂದುವರಿಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನ ಇರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ

0: ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
0: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ಕೀಟಪೀಡೆಗಳ ಹತೋಟಿಗೆ ಜೈವಿಕ ನಿಯಂತ್ರಣ ಕ್ರಮಗಳು, ಈ ಕುರಿತಂತಹ ವಿಚಾರಗಳನ್ನು ನೋಡೋಣ. ಒಂದು ಜೀವಿಯನ್ನ ಹತೋಟಿ ಮಾಡಲು ಮತ್ತೊಂದು ಜೀವಿಯನ್ನ ಉಪಯೋಗಿಸುವ ವಿಧಾನವೇ ಜೈವಿಕ ಕ್ರಮ. ಈ ವಿಧಾನವು ಹೊಸದೇನಲ್ಲ. ಅನಾದಿ ಕಾಲದಿಂದಲೂ ಮಾನವನು ಇಲಿಗಳ ಹತೋಟಿಗಾಗಿ ಬೆಕ್ಕನ್ನ ಉಪಯೋಗಿಸುತ್ತಾ ಬಂದಿರುವ ಉದಾಹರಣೆ ಎಲ್ರಿಗೂ ಗೊತ್ತಿದೆ. ಅದರಂತೆಯೇ ಬೆಳೆಗಳಿಗೆ ತಗಲುವ ಕೀಟಗಳ ಹತೋಟಿಗಾಗಿ ಸಹ ಜೈವಿಕ ಕ್ರಮಗಳನ್ನು ಸುಮಾರು 3 ದಶಕಗಳಿಂದ ಈಚೆಗೆ ಯಶಸ್ವಿಯಾಗಿ ಅಳವಡಿಸಿಕೊಂಡು ಬರಲಾಗ್ತಾ ಇದೆ. ಇದು ಪರಿಸರ ಸ್ನೇಹಿ, ಸುರಕ್ಷಿತ ಹಾಗೂ ಲಾಭಕರವಾದಂತಹ ಕ್ರಮ. ಹಿಪ್ಪು ನೆರಳೆಯಲ್ಲಿ ಬೂಸ್ಟ್ ತಿಗಣೆ, ಪಪ್ಪಾಯಿ ಬೂಸ್ಟ್ ತಿಗಣೆ, ಎಲೆ ಸುರುಳಿ ಕೀಟ ಹಾಗೂ ಕಂಬಳಿ ಹುಳು, ಇವು ಪ್ರಮುಖವಾದಂತಹ ಕೀಟ ಪೀಡೆಗಳು. ಹಾಗೆಯೇ ಊಜಿ ನೊಣವು ರೇಷ್ಮೆ ಹುಳುವಿನ ಪ್ರಮುಖ ಪೀಡೆ. ಬೂಸ್ಟು ತಿಗಣೆಗಳಿಂದಾಗಿ ವರ್ಷಕ್ಕೆ 1 ಎಕರೆಗೆ ಸುಮಾರು 1,800 ಕೆಜಿಯಷ್ಟು ಸೊಪ್ಪಿನ ಇಳುವರಿಯಲ್ಲಿ ನಷ್ಟ ಉಂಟಾಗುತ್ತೆ ಅಂಥೇಳಿ ಅಂದಾಜನ್ನ ಮಾಡಲಾಗಿದೆ. ಅದೇ ರೀತಿ ಊಜಿ ನೊಣದ ಬಾಧೆಯಿಂದಾಗಿ ಪ್ರತಿ ಬೆಳೆಯಲ್ಲಿ 10-15% ರೇಷ್ಮೆ ಗೂಡಿನ ಇಳುವರಿಯಲ್ಲಿ ನಷ್ಟ ಉಂಟಾಗ್ತಾ ಇದೆ. ಈ ಪೀಡೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿಯಲ್ಲಿ ಇಡುವ ಪರಭಕ್ಷಕ ಹಾಗೂ ಪರತಂತ್ರ ಕೀಟಗಳು ಯಾವುವು ಅಂಥೇಳಿ ನೋಡೋದಾದರೆ, ಬೂಸ್ಟ್ ತಿಗಣೆ ಹತೋಟಿಗೆ ಗುಲಗಂಜಿ ಹುಳುಗಳು, ಸ್ಕಿಮ್ನಸ್ ಕಾಕ್ಸಿವೋರಾ ಮತ್ತು ಕ್ರಿಪ್ಟೋಲಿಮಸ್ ಮಾಂಟ್ರೋಜೈರಿ ಎಂಬ 2 ಜಾತಿಯ ಗುಲಗಂಜಿ ಹುಳುಗಳು ಬೂಸ್ಟ್ ತಿಗಣೆಯನ್ನು ಭಕ್ಷಿಸಿ ನಾಶ ಮಾಡುವ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗೆಯೇ ಇವು ಬೂಸ್ಟ್ ತಿಗಣೆಗಳ ಮಧ್ಯದಲ್ಲಿ ತಮ್ಮ ಮೊಟ್ಟೆಗಳನ್ನು ಸಹ ಇಡುತ್ತವೆ. ಈ ಮೊಟ್ಟೆಗಳಿಂದ ಹೊರಬರುವ ಮರಿಹುಳುಗಳು ಸಹ ಬೂಸ್ಟ್ ತಿಗಣೆಗಳನ್ನು ಸುಮಾರು 25 ದಿನಗಳ ತನಕ ತಿಂದು ಬೆಳೆದು ಕೋಶಾವಸ್ಥೆಗೆ ಹೋಗಿ 7-9 ದಿನಗಳ ನಂತರ ಪ್ರೌಢ ದುಂಬಿಗಳಾಗಿ ಹೊರಬರಲಿದ್ದು, ಒಟ್ಟಾರೆಯಾಗಿ ಇವುಗಳ ಜೀವನ ಚಕ್ರವು 30-35 ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಇನ್ನು ಇದನ್ನು ಶಿಫಾರಸು ಮಾಡಿರುವ ಪ್ರಮಾಣ ಹೀಗಿದೆ. ಸ್ಕಿಮ್ನಸ್ ಇದನ್ನು 500 ದುಂಬಿಗಳಂತೆ ಅಥವಾ ಕ್ರಿಪ್ಟೋಲಿಮಸ್ 250ರಂತೆ 2 ಸಮಾನ ಕಂತುಗಳಲ್ಲಿ ಅಕ್ಟೋಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹಿಪ್ಪು ನೇರಳೆ ತೋಟಗಳಲ್ಲಿ ಬಿಡುಗಡೆಗೊಳಿಸಬೇಕು. ಇದನ್ನು ಬಿಡುಗಡೆಗೊಳಿಸುವ ರೀತಿ ಹೇಗೆ ಅಂತಂದರೆ, ಗುಲಗಂಜಿ ಹುಳುಗಳಿರುವ ಡಬ್ಬಿಯ ಮುಚ್ಚಳವನ್ನು ತೆಗೆದು ತೋಟದ ಒಳಗೆ ಅಡ್ಡಾಡುತ್ತಾ ಬೂಸ್ಟ್ ತಿಗಣೆ ಬಾಧೆಗೊಳಗಾಗಿರುವ ರೆಂಬೆಗಳ ತುದಿಯ ಮೇಲೆ 3-4 ಹುಳುಗಳನ್ನು ಬೀಳುವಂತೆ ಬಿಡಬೇಕು. ಇನ್ನು ಪಪ್ಪಾಯ ಬೂಸ್ಟ್ ತಿಗಣೆ ಹತೋಟಿಗೆ ಆಸಿರೋಫ್ಲೇಗಸ್ ಪಪ್ಪಾಯೆ. ಕಣಜದ ಜಾತಿಗೆ ಸೇರಿದ ಹೊರದೇಶದ ಈ ಪರತಂತ್ರ ಜೀವಿಗಳು ಪಪ್ಪಾಯಿ ಬೂಸ್ಟ್ ತಿಗಣೆಗೆ ರಾಮಬಾಣ. ಇವು ಬಹಳ ಚಟುವಟಿಕೆಯಿಂದ ಓಡಾಡುತ್ತಾ ಪಪ್ಪಾಯಿ ಬೂಸ್ಟ್ ತಿಗಣೆಯ ಮರಿಗಳನ್ನು ಹುಡುಕಿ ಅವುಗಳ ದೇಹದ ಒಳಗೆ ತಮ್ಮ ಮೊಟ್ಟೆಗಳನ್ನು ಇಟ್ಟು ಅವನ್ನು ನಾಶಪಡಿಸುತ್ತವೆ. ಇವು ಸುಮಾರು 15 ದಿನಗಳಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸುತ್ತವೆ. ಇದನ್ನು ಶಿಫಾರಸು ಮಾಡಿರುವ ಪ್ರಮಾಣ ಎಷ್ಟು ಅಂತಂದರೆ, 100 ಪರತಂತ್ರ ಜೀವಿಗಳು. ಇದನ್ನು ಯಾವ ರೀತಿ ಬಿಡುಗಡೆಗೊಳಿಸಬೇಕು ಅಂತಂದರೆ, ಆಸಿರೋಫ್ಲೇಗಸ್ ಪರತಂತ್ರ ಜೀವಿಗಳಿರುವ ಡಬ್ಬಿಯ ಮುಚ್ಚಳವನ್ನು ತೆಗೆದು ತೋಟದ ಒಳಗೆ ಅಡ್ಡಾಡುತ್ತಾ ಪಪ್ಪಾಯಿ ಬೂಸ್ಟ್ ತಿಗಣೆ ಇರುವ ರೆಂಬೆಗಳ ಮೇಲೆ ಅವು ಬೀಳುವಂತೆ ಬಿಡಬೇಕು. ಇನ್ನು ಎಲೆ ಸುರುಳಿ ಮತ್ತು ಕಂಬಳಿ ಹುಳು ಹತೋಟಿಗೆ ಟ್ರೈಕೋಗ್ರಾಮಾ ಕಿಲೋನಿಸ್. ಇದು ಸಹ ಕಣಜದ ಜಾತಿಗೆ ಸೇರಿದ ಅತಿ ಚಿಕ್ಕ ಗಾತ್ರದ ಮೊಟ್ಟೆ ಪರತಂತ್ರ ಜೀವಿಯಾಗಿದ್ದು ಹಿಪ್ಪು ನೇರಳೆಗೆ ಬಾಧೆ ಕೊಡುವ ಎಲೆ ಸುರುಳಿ ಕೀಟ ಹಾಗೂ ಕಂಬಳಿ ಹುಳುವಿನ ಮೊಟ್ಟೆಗಳ ಒಳಗೆ ತಮ್ಮ ಮೊಟ್ಟೆಗಳನ್ನು ಇಟ್ಟು 8-10 ದಿನಗಳಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸುತ್ತವೆ.

0: ಇವು ಗಾತ್ರದಲ್ಲಿ ಎಷ್ಟು ಚಿಕ್ಕವು ಅಂತಂದರೆ 10-15 ಜೀವಿಗಳನ್ನ ಒಂದು ಗುಂಡು ಸುಜಿಯ ಮೇಲೆ ಕೂರಿಸಬಹುದು. ಅಷ್ಟು ಚಿಕ್ಕ ಗಾತ್ರದ ಕಣಜಗಳು. ಇದನ್ನು ಶಿಫಾರಸು ಮಾಡಿರುವ ಪ್ರಮಾಣ ಎಷ್ಟು ಅಂತಂದರೆ, ಕೀಟನಾಶಕ ಸಿಂಪರಣೆಯ 5-6 ದಿನಗಳ ನಂತರ 1 ಎಕರೆಗೆ 1 ವಾರಕ್ಕೆ 1 ಕಾರ್ಡ್ನಂತೆ 4 ವಾರಗಳ ಕಾಲ ಇವನ್ನು ಸತತವಾಗಿ ಉಪಯೋಗಿಸಬೇಕು. ಅಂತಂದರೆ ಜುಲೈನಿಂದ ಡಿಸೆಂಬರ್ ತನಕ ಕಡ್ಡಾಯವಾಗಿ ಪ್ರತಿ ಬೆಳೆಯಲ್ಲಿ ಉಪಯೋಗವನ್ನು ಮಾಡಬೇಕು. ಇದನ್ನು ಬಿಡುಗಡೆಗೊಳಿಸುವ ರೀತಿ ಹೀಗಿದೆ. ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಟ್ರೈಕೋಕಾರ್ಡ್ ರೂಪದಲ್ಲಿ ಸಿಗುತ್ತವೆ. 1 ಕಾರ್ಡನ್ನು 10-12 ತುಂಡುಗಳಾಗಿ ಹರಿದು 1 ಎಕರೆ ಜಾಗದಲ್ಲಿ ಅಲ್ಲಲ್ಲಿ ಹಿಪ್ಪು ನೇರಳೆ ರೆಂಬೆಗಳಿಗೆ ನೇತಾಕಬಹುದು, ಅಥವಾ ಎಲೆಗಳ ಹಿಂಭಾಗ ಪಿನ್ ಹಾಕಿಯೂ ಕೂಡ ಇದನ್ನು ನೇತಾಕಬಹುದು. ಇನ್ನು ಊಜಿ ನೊಣದ ಹತೋಟಿಗಾಗಿ ನಿಸೋಲಿಂಕ್ಸ್ ಥೈಮಸ್, ಇದು ಊಜಿ ಕೋಶದ ಪರತಂತ್ರ ಜೀವಿಯಾಗಿದ್ದು ಪ್ರತಿ ಹೆಣ್ಣು ಕೀಟವು ಸುಮಾರು 200-250 ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯವನ್ನು ಹೊಂದಿದೆ. ಒಂದು ಊಜಿ ಕೋಶದ ಒಳಗೆ ತಲಾ 50-70 ಮೊಟ್ಟೆಗಳನ್ನು ಇಡುತ್ತವೆ. ಅಂದರೆ ಒಂದು ಹೆಣ್ಣು ಕೀಟವು ಸುಮಾರು 4-6 ಊಜಿ ಕೋಶಗಳನ್ನು ನಾಶಪಡಿಸುತ್ತೆ, ಮತ್ತು ಅಂತಹ ಕೋಶಗಳಿಂದ ಊಜಿ ನೊಣಗಳ ಬದಲಾಗಿ ನಿಸೋಲಿಂಕ್ಸ್ ಥೈಮಸ್ ಪ್ರೌಢ ಕೀಟಗಳು ಹೊರಬರುತ್ತವೆ. ಇದನ್ನು ಬಿಡುಗಡೆಗೊಳಿಸುವ ರೀತಿ ಹೀಗಿದೆ. 100 ಮೊಟ್ಟೆ ಸಾಕಾಣಿಕೆಗೆ 2 ನಿಸೋಲಿಂಕ್ಸ್ ಥೈಮಸ್ ಚೀಲಗಳನ್ನು ಶಿಫಾರಸು ಮಾಡಲಾಗಿದೆ. 5ನೇ ಹಂತದ 2 ಅಥವಾ 3ನೇ ದಿನ ನಿಸೋಲಿಂಕ್ಸ್ ಥೈಮಸ್ ಚೀಲಗಳನ್ನು ಹುಳು ಸಾಕಣೆಯ ಸ್ಟ್ಯಾಂಡ್ಗೆ ಕಟ್ಟಬೇಕು. ಇದರಿಂದ ಹೊರಬರುವ ನಿಸೋಲಿಂಕ್ಸ್ ಥೈಮಸ್ ಪ್ರೌಢ ಹುಳುಗಳು ಹೊಸದಾಗಿ ಉತ್ಪತ್ತಿಯಾಗುತ್ತಿರುವ ಊಜಿ ಕೋಶಗಳ ಒಳಗೆ ತಮ್ಮ ಮೊಟ್ಟೆಗಳನ್ನು ಇಟ್ಟು ಅದನ್ನು ನಾಶಪಡಿಸುತ್ತವೆ. ಹುಳು ಸಾಕಾಣಿಕೆ ಮುಗಿದ ನಂತರ ನಿಸೋಲಿಂಕ್ಸ್ ಥೈಮಸ್ ಚೀಲಗಳನ್ನು ಚಂದ್ರಿಕೆಗಳ ಬಳಿ ಇಡಬೇಕು. ರೇಷ್ಮೆ ಗೂಡನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ ನಂತರ ಅದೇ ನಿಸೋಲಿಂಕ್ಸ್ ಥೈಮಸ್ ಚೀಲಗಳನ್ನು ತಿಪ್ಪೆಗುಂಡಿಗೆ ಹಾಕಬೇಕು. ಅಲ್ಲಿಯೂ ಸಹ ಇತರೆ ಜಾತಿಯ ನೊಣದ ಕೋಶಗಳು ಇರೋದ್ರಿಂದ ನಿಸೋಲಿಂಕ್ಸ್ ಥೈಮಸ್ ಪರತಂತ್ರ ಜೀವಿಗಳು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತೆ. ರೈತ ಬಂಧವರೇ, ಜೈವಿಕ ಕೀಟ ಹತೋಟಿಯ ಪ್ರಯೋಜನಗಳು ಏನು ಅಂತಂದರೆ, ಪರಿಸರ ಸ್ನೇಹಿ, ಸುರಕ್ಷಿತ ಹಾಗೂ ಲಾಭಕರ ವಿಧಾನ. ಜೈವಿಕ ಹತೋಟಿ ಕ್ರಮದಲ್ಲಿ ಜೀವಿಗಳು ಪೀಡೆಗಳನ್ನು ಹುಡುಕಿಕೊಳ್ಳುತ್ತವೆ. ಸಮಗ್ರ ಕೀಟ ಹತೋಟಿಯ ಅಂಗವಾಗಿ ಉಪಯೋಗವನ್ನು ಮಾಡಬಹುದು. ತನ್ನಷ್ಟಕ್ಕೆ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ, ಹಾಗೇನೆ ಅಭಿವೃದ್ಧಿಯನ್ನು ಕೂಡ ಹೊಂದುತ್ತವೆ. ಕೀಟ ಪೀಡೆಗಳಲ್ಲಿ ನಿರೋಧಕ ಶಕ್ತಿ ಉದ್ಭವಿಸುವ ಸಾಧ್ಯತೆನೇ ಇಲ್ಲ. ಶಾಶ್ವತವಾದಂತಹ ಕೀಟ ಪೀಡೆಗಳ ಹತೋಟಿ ಸಾಧ್ಯವಾಗುತ್ತೆ. ರೈತ ಬಂಧುವರು, ಒಂದು ಪ್ರಮುಖವಾದಂತಹ ಸೂಚನೆಯನ್ನು ಗಮನಿಸಿಕೊಳ್ಬೇಕು. ಜೈವಿಕ ಹತೋಟಿ ಕೀಟಗಳನ್ನು ಬಿಡುಗಡೆಗೊಳಿಸಿದ ನಂತರ ಯಾವುದೇ ರೀತಿಯ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಾರದು. ರೈತ ಬಂಧುವರೇ, ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಕೀಟ ಪೀಡೆಗಳ ಹತೋಟಿಗಾಗಿ ಜೈವಿಕ ನಿಯಂತ್ರಣ ಕ್ರಮಗಳು, ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ರೈತ ಬಂಧುವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.
6: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
7: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
0: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
6: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
7: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
0: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು.
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ.
3: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು.

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. FM 102.2 MHz.

ರೈತರಿಗಾಗಿನ ಕಾರ್ಯಕ್ರಮ ಕೃಷಿರಂಗ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡ 6.4% ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡ 6.9%. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ ಶೇಕಡ 8.2% ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ ಶೇಕಡ 5.1% ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1,84,00,000 ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026ರ ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡ 37%ರಷ್ಟು ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587ಕ್ಕೂ ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026ರ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026ರ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ದತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17ರಿಂದ 21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ, ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ.

0: ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡಾ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:45. ಇನ್ನು ಮುಂದೆ ಆಲಿಸಿ ಕನ್ನಡ ಚಿತ್ರಗೀತೆಗಳು.
2: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री 40 लाख करोड़ से भी अधिक के मुद्रा लोन से।
3: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर।
2: 12 साल विश्वास के, विकास के, जन कल्याण के।
4: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
5: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
6: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
2: पहले कोई विदेश से आता था तो वहाँ के इंफ्रास्ट्रक्चर का गुणगान करता रहता था, पर अब हमारे अपने देश के अटल सेतु देखिए, सुदर्शन सेतु, चिनाब रेल ब्रिज, बोगीबील पुल, अटल टनल देखिए, पंबन समुद्री पुल देखिए, ऐसा लगेगा मंजिल भी पास है और सफर भी है सुहाना।
3: 21वीं सदी का भारत आधुनिक इंफ्रास्ट्रक्चर के जिस नए युग में प्रवेश कर रहा है वो अभूतपूर्व है, अकल्पनीय है।
2: 12 साल विश्वास के, विकास के, जन कल्याण के।
1: ಕನ್ನಡ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಆತ್ಮೀಯ ಕೇಳುಗರಿಗೆಲ್ಲ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರೀತಿಯ ಕೇಳುಗರೆ, ಇಂದಿನ ಯುವವಾಣಿಯಲ್ಲಿ ಕೇಳಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258, ಎಸ್ಟಿಡಿ ಕ್ರಮಾಂಕ 08172. ಕೇಳಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಮಸ್ಕಾರ ಕೇಳುಗರಿಗೆಲ್ಲ. ಯುವವಾಣಿ ರೇಡಿಯೋ ಆಟ, ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಇಂದಿನ ಆಟದ ಮಾಸ್ಟರ್ ಕೋಮಲ್. ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ಆಟ ಆಡಿ ಅಂತ ಕೇಳ್ತಾ ಮೊದಲ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
6: ನಮಸ್ತೆ.
5: ನಿಮ್ಮ ಲೌಡ್ ಫೋನ್ ಲೌಡ್ ಸ್ಪೀಕರ್ ಅನ್ನು ಆಫ್ ಮಾಡ್ಕೊಳ್ಬೇಕು ದಯವಿಟ್ಟು. ನಿಮ್ಮ ಪರಿಚಯ ಹೇಳಿ.
7: ಮಮತಾ ಅಂತ, ಹೊಳೆ ನರಸೀಪುರದಿಂದ.
5: ಮಮತಾ ಕರೆ ಮಾಡ್ತಾರೆ ಹೊಳೆ ನರಸೀಪುರದಿಂದ. ಮಮತಾ ಅವರು ನಮ್ಮ ಜೊತೆ ಮಗ್ಗಿಯ ಆಟವನ್ನ ಆಡ್ತಾ ಇದ್ದಾರೆ. ಮಗ್ಗಿಯ ಆಟ, ಟೇಬಲ್ಸ್ ಆಟವನ್ನ ಆಡ್ತಾ ಇದ್ದೀರಾ. ಮಗ್ಗಿ ಹೇಳೋದಕ್ಕೆ ಬರುತ್ತೆ ಅಲ್ವಾ. ಆರರ ಮಗ್ಗಿಯನ್ನ ಕನ್ನಡದಲ್ಲಿ ಉಲ್ಟಾವಾಗಿ ಹೇಳಬೇಕು, ಆಯ್ತಾ. ನೀವು ಎಷ್ಟು ಸಮಯವನ್ನ ತಗೊಳ್ತೀರಾ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ, ಆಗಬಹುದೇ? ಮಮತಾ, ಮಮತಾ ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮನ್ನ ತಡೆದೆ. ಯಾಕೆಂದ್ರೆ ಇನ್ನೂ ಆಟ ಶುರುವಾಗೇ ಇಲ್ಲ. ಸಮಯವನ್ನ ಆಟದ ಮಾಸ್ಟರ್ ಸೆಟ್ ಮಾಡಿದ ನಂತರ ಆಟ ಆಡ್ಬೇಕು. ಓ, ಈಗ ಗೊತ್ತಾಯ್ತು, ವಾರ್ಮ್ ಅಪ್ ನಡೀತಾ ಇತ್ತು ಅಲ್ವಾ, ಪ್ರಾಕ್ಟಿಸ್ ಸೆಷನ್ ನಡೀತಾ ಇತ್ತು. ನಾವು ಈಗ ಸಮಯವನ್ನ ಸೆಟ್ ಮಾಡ್ತಾ ಇದ್ದೇವೆ. ಸಮಯ ಸೆಟ್ ಮಾಡಿದ ನಂತರ ನೀವು ಆರರ ಮಗ್ಗಿಯನ್ನ ಕನ್ನಡದಲ್ಲಿ ಉಲ್ಟವಾಗಿ ಹೇಳಬೇಕು. ನಿಮ್ಮ ಹೆಸರನ್ನ ನೋಟ್ ಮಾಡ್ಕೊಂಡಿದ್ದೇವೆ ಮಮತಾ. ಸಮಯ ಶುರುವಾಯ್ತು. ಮಮತಾ, ಏನಾಯ್ತು ಅಂದ್ರೆ ನೀವು 15 seconds ಅಲ್ಲಿ ಹೇಳ್ಬಿಟ್ರಿ, ಆದ್ರೆ ತಪ್ಪಾಯ್ತಲ್ಲ ಮಧ್ಯದಲ್ಲಿ. ಆರು ಹೇಳುವಾಗ ತಪ್ಪು ಹೇಳಿರ್ಬಹುದು ಅಲ್ವಾ. ನಿಮ್ಗೆ ರಿಯಲೈಸ್ ಆಯ್ತಾ ತಪ್ಪು ಹೇಳಿದ್ದೇನೆ ಅಂತ ಅಲ್ವಾ. ಅದಕ್ಕೆ ಇನ್ನು ಸ್ವಲ್ಪ ಸಮಯ ತಗೊಂಡಿದ್ರೆ ನಡೀತಾ ಇತ್ತು, ಪರವಾಗಿಲ್ಲ. ನಮ್ಮ ಚೆನ್ನಾಗಿ ನಿರ್ಮಲಾ ಅವರು, ಅಲ್ಲ ಕ್ಷಮಿಸಿ, ಮಮತಾ ಅವರು ಚೆನ್ನಾಗಿ ಆಟ ಆಡಿದ್ದಾರೆ. ಮುಂದೆ ನಿಮ್ಗೆ ಯಾರು ಒಂದು ಪ್ರತಿಸ್ಪರ್ಧಿ ಬರ್ತಾ ಇದ್ದಾರೆ ನೋಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
8: ನಮಸ್ಕಾರ.
5: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
8: ನಾನಿಲ್ಲಿ ಹಾಸನ್ ಕೇರ್ ಫರ್ಮ್ ಇಂದ ಗುರುಮೂರ್ತಿ ಅಂತ.
5: ಗುರುಮೂರ್ತಿ ಅವರು ಕರೆ ಮಾಡ್ತಾರೆ. ಗುರುಮೂರ್ತಿ ಅವರಿಗೆ ಟೇಬಲ್ಸ್ ಹೇಳೋದಕ್ಕೆ ಬರತ್ತಾ ಕನ್ನಡದಲ್ಲಿ?
8: ಕನ್ನಡದಲ್ಲಿ ನಮ್ಮ ನಮ್ಮ ಮೊಮ್ಮಗಳು ಕೊಡ್ತಿದ್ದಾರೆ.
5: ಓಹೋ, ನಿಮ್ಮ ಮೊಮ್ಮಗಳು ಇವತ್ತು ಆಟ ಆಡ್ತಿದ್ದಾರೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ, ನೋಡಿದ್ರ? ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
9: ಸನ್ನಿಧಿ, ಹಾಸನಿಂದ.
5: ಸನ್ನಿಧಿ, ಸನ್ನಿಧಿ, ನಾವೀಗ ಉಲ್ಟಾ ಮಗ್ಗಿಯ ಆಟವನ್ನ ಆಡ್ತಾ ಇದ್ದೀವಿ, ಸರಿನಾ? ಈಗಷ್ಟೇ ಮಮತಾ ಅವರು ಆಡಿದ್ದಾರೆ ಈ ಆಟವನ್ನ. ಕನ್ನಡದಲ್ಲಿ ನೀವು ಉಲ್ಟಾ ದಿಕ್ಕಲ್ಲಿ ಆರರ ಮಗ್ಗಿಯನ್ನ ಹೇಳ್ಬೇಕು. ಹೇಗೆ ಅಂತ ಗೊತ್ತಾಯ್ತಾ? 6:10, 60, 6:09, 54 ಹಾಗೆ ನೀವು ಆರರ ಮಗ್ಗಿಯನ್ನ ಹೇಳ್ಬೇಕು. ಸರಿನಾ? ನಿಮ್ಮ ಟೈಮರ್ ಅನ್ನು ಸೆಟ್ ಮಾಡ್ತಾ ಇದ್ದೀವಿ. ಸಮಯ ಶುರುವಾಯಿತು.
9: ಇಂಗ್ಲಿಷ್ ಅಲ್ಲೇ ಹೇಳ್ಬೋದಾ?
5: ಇಲ್ಲ.
9: ಆರ್ ಹತ್ಲಿ ಅರವತ್ತು, ಆರ್ ಒಂಬತ್ತು ಒಂಬತ್ತಲಿ ಐವತ್ನಾಲ್ಕು, ಆರ್ ಎಂಟ್ಲಿ ನಲವತ್ತೆಂಟು, ಆರ್ ಏಳ್ಲಿ ನಲವತ್ತೆರಡು, ಆರ್ ಆರ್ಲಿ ಮೂವತ್ತಾರು, ಆರ್ ಐದ್ಲಿ ಮೂವತ್ತು, ಆರ್ ಆರ್ ನಾಲ್ಕಲಿ ಇಪ್ಪತ್ನಾಲ್ಕು, ಆರ್ ಮೂರ್ಲಿ ಹದಿನೆಂಟು, ಆರ್ ಎರಡ್ಲಿ ಹನ್ನೆರಡು, ಆರ್ ಒಂದ್ಲಿ ಆರು.
5: ನಮ್ಮ ಸನ್ನಿಧಿಯವರು 37 ಸೆಕೆಂಡುಗಳನ್ನು ತಗೊಂಡಿರ್ತಾರೆ. 37.59 ಆಯಿತು, ಅಲ್ಲಿಗೆ 38 ತಗೊಳ್ಳಿ ಆಯ್ತಾ. 38 ಸೆಕೆಂಡುಗಳನ್ನ ತಗೊಂಡಿದ್ದಾರೆ. ನೋಡಿದ್ರ ಸನ್ನಿಧಿ ಹೇಗೆ ಅಂತ, ಇಂಗ್ಲಿಷ್ ಟೇಬಲ್ ಹೇಳಿ ಅಂತ ಹೇಳಿದ್ರೆ ಹೇಗೆ ನಾಲ್ಗೆ ನುಲಿಯುತ್ತೆ, ಆದ್ರೆ ಕನ್ನಡ ಹೇಳುವಾಗ ಹೇಗೆ ತಡವರಿಸುತ್ತೆ ಅಂತ. ನೆಕ್ಸ್ಟ್ ಕರೆ ಮಾಡುವಾಗ ಪ್ರಾಕ್ಟಿಸ್ ಸೆಷನ್ ಮಾಡಿಕೊಂಡು ಎಲ್ಲ ಟೇಬಲ್ಸ್ ಅನ್ನು ಕನ್ನಡದಲ್ಲಿ ಪ್ರಾಕ್ಟಿಸ್ ಮಾಡಿಕೊಂಡು ಬರಬೇಕು ಆಟಗಾರರಾಗಿ. ಪ್ರಾಕ್ಟಿಸ್ ಸೆಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮಮತಾ ಅವರು ಕರೆ ಮಾಡಿದಾಗ ತಕ್ಷಣ ಪ್ರಾಕ್ಟಿಸ್ ಸೆಷನ್ ಶುರು ಮಾಡಿದ್ರು. ಹಾಗೇನೆ ನೀವು ಕೂಡ ಪ್ರಾಕ್ಟಿಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ನೀವು ಚೆನ್ನಾಗಿ ಆಡಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೋಡೋಣ ನಿಮಗೆ ಯಾರು ಮುಂದೆ ಪ್ರತಿಸ್ಪರ್ಧಿ ಬರ್ತಾ ಇದ್ದಾರೆ ಅಂತ. ನಮಸ್ಕಾರ.
2: ಹಲೋ,
5: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
2: ಸೂರ್ಯಪಟ್ಟಣ ತಾಲೂಕು ಕೆರೆಚಿಕ್ಕೆನಹಳ್ಳಿಯಿಂದ ಆಶ್ರಿತಾ ಅಂತ.
5: ಆಶ್ರಿತಾ ಕರೆ ಮಾಡಿರ್ತಾರೆ. ಇವಾಗ ನಮ್ಮ ಸನ್ನಿಧಿಯವರಿಗೆ ತಕ್ಕದಾದ ಒಂದು ಪ್ರತಿಸ್ಪರ್ಧಿ ಬಂದಿದ್ದಾರೆ ಅಲ್ವಾ. ಆಶ್ರಿತಾ ಅವರು ನಮ್ಮ ಜೊತೆ ಉಲ್ಟಾ ಮಗ್ಗಿಯ ಆಟವನ್ನ ಆಡ್ತಾ ಇದ್ದಾರೆ. ಉಲ್ಟಾ ಮಗ್ಗಿಯ ಆಟದಲ್ಲಿ ಇಂದಿನ ಮಗ್ಗಿ ಆರು, ಆರರ ಮಗ್ಗಿಯನ್ನ ನೀವು ಕನ್ನಡದಲ್ಲಿ ಉಲ್ಟವಾಗಿ ಹೇಳಬೇಕು. ಮಮತಾ ಅವರು ಆಡಿರ್ತಾರೆ, ಸನ್ನಿಧಿಯವರು ಆಡಿರ್ತಾರೆ. ನೀವು ಎಷ್ಟು ಸಮಯ ತಗೊಳ್ತೀರಾ ನೋಡೋಣ. ನಿಮ್ಮ ಸಮಯವನ್ನ ಸೆಟ್ ಮಾಡ್ತಾ ಇದ್ದೀವಿ. ಸಮಯ ಶುರುವಾಯ್ತು.
2: ಅರವತ್ತು, ಆರ್ ಒಂಬತ್ತ ಐವತ್ನಾಲ್ಕು, ಆರ್ ಎಂಟ್ಲ ನಲವತ್ತೆಂಟು, ಆರ್ ಏಳ ನಲವತ್ತೆರಡು, ಆರ್ ಆರ್ಲ ಮೂವತ್ತಾರು, ಆರ್ ಐದ್ಲ ಮೂವತ್ತು, ಆರ್ ನಾಲ್ಕಲ ಇಪ್ಪತ್ನಾಲ್ಕು, ಆರ್ ಮೂರ್ಲ ಹದಿನೆಂಟು, ಆರ್ ಎರಡ್ಲ ಆರ್ ಎರಡ್ಲ ಹನ್ನೆರಡು, ಆರ್ ಒಂದ್ಲ ಆರು.
5: ಸೂಪರ್ ಸೂಪರ್. ನಮ್ಮ ಆಶ್ರಿತಾ ಅವರು 17.24 ಸೆಕೆಂಡ್ ಅಲ್ಲಿ ಆರರ ಉಲ್ಟ ಮಗ್ಗಿಯನ್ನ ಹೇಳಿರ್ತಾರೆ. ನಮ್ಮ ಮಮತಾ ಅವರು ಏನು ಮೊದಲ ಒಂದು ಸ್ಪರ್ಧಿ ಇದ್ರು, ಅವರು 15 ಸೆಕೆಂಡ್ ಅಲ್ಲೇನೇ ಹೇಳ್ಬಿಟ್ರು ಆಯ್ತಾ ಆಶ್ರಿತಾ. ಆದ್ರೆ ಅವ್ರದ್ದು ಏನ್ ಸಮಸ್ಯೆ ಆಯ್ತು ಅಂದ್ರೆ ಅವರು ನಡುವೆ ತಪ್ಪು ಕೂಡ ಮಾಡಿದ್ದಾರೆ. ನೀವು 17.24 ಸೆಕೆಂಡ್ ಅಲ್ಲೇನೇನೆ ಒಂದು ಕೂಡ ತಪ್ಪಿಲ್ಲದ ಹಾಗೆ ನೀವು ಒಂದು ಈ ಟೇಬಲ್ಸ್ ಅನ್ನ ಹೇಳಿರ್ತೀರ. ಹಾಗಾಗಿ ನಿಮಗೆ ಈ ಒಂದು ಉಲ್ಟ ಮಗ್ಗಿಯ ಆಟದಲ್ಲಿ ಮೊದಲ ಸ್ಥಾನವನ್ನ ನಾವು ಇವತ್ತು ಕೊಡ್ತಾ ಇದ್ದೀವಿ ಸರಿನಾ? ಮಮತಾ ಅವರಿಗೆ ಎರಡನೇ ಸ್ಥಾನ ಬಂದಿದೆ, ಸನ್ನಿಧಿ ಅವರಿಗೆ ಮೂರನೇ ಸ್ಥಾನ ಬಂದಿದೆ. ಆಶ್ರಿತಾ ಕಂಗ್ರಾಚ್ಯುಲೇಷನ್ಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
5: ನಮ್ಮ ಆಶ್ರಿತಾ ಅವರ ಧ್ವನಿಯಲ್ಲಿ ಸಂತೋಷ ಉಕ್ಕಿ ಹರಿತಾ ಇದೆ. ಇವತ್ತು ನಮ್ಮ ಆಟಗಾರರೆಲ್ಲ ಒಂದು ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಅನ್ನುವ ಒಂದು ಸೂಚನೆ ಸಿಕ್ಕಿದೆ. ಈಗ ಮುಂದೆ ಯಾರು ಕರೆ ಮಾಡ್ತಿದ್ದಾರೆ ನೋಡೋಣ. ನಮಸ್ಕಾರ.
6: ನಮಸ್ಕಾರ,
5: ನಿಮ್ಮ ಪರಿಚಯ ಹೇಳಿ.
6: ಮೇಡಮ್ ಶಿವಲಿಂಗಯ್ಯ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು.

0: ಶಿವಲಿಂಗಯ್ಯ ಹಿರೇಮಠ ಅವರು ಕರೆ ಮಾಡಿರ್ತಾರೆ. ಶಿವಲಿಂಗಯ್ಯ ಹಿರೇಮಠ ಅವರೇ, ನೀವು ನಮ್ಮೊಂದಿಗೆ ಈಗ ಜೋಡಿ ಪದದ ಆಟವನ್ನ ಆಡ್ತಾ ಇದ್ದೀರಾ. ಜೋಡಿ ಪದದ ಆಟವನ್ನ ನೀವೀಗ ನಮ್ಮ ಒಂದು ಈ ಕಾರ್ಯ, ಕ್ಷಮಿಸಿ, ಕೇಳಿಸ್ತಾ ಇದೆಯಾ? ನಮಸ್ಕಾರ. ಹಾ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಜೋಡಿ ಪದದ ಆಟವನ್ನ ಆಡ್ತಾ ಇದ್ದೀರಾ, ಸರಿನಾ? ಪ್ರಯತ್ನ ಮಾಡ್ತೀರಾ, ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ ಶಿವಲಿಂಗಯ್ಯ ಹಿರೇಮಠ ಅವರೇ. ನಾನು ನಿಮ್ಮ ಹೆಸರನ್ನು ನೋಟ್ ಮಾಡ್ಕೊಳ್ತಾ ಇರ್ತೇನೆ. ಶಿವಲಿಂಗಯ್ಯ, ಆಯ್ತು, ನಿಮ್ಮ ಆಟದ ಟೈಮರ್ ಅನ್ನು ಸೆಟ್ ಮಾಡ್ತಾ ಇದ್ದೇವೆ. ಸಮಯ ಶುರುವಾಯಿತು. ಈಗ 30 ಸೆಕೆಂಡ್ ಅಲ್ಲಿ ನೀವು ಎಷ್ಟು ಒಂದು ಪದಗಳನ್ನ ಹೇಳಬಹುದು ಅದನ್ನು ನೀವು ಪ್ರಯತ್ನ ಮಾಡಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ಉತ್ತರ ಪಾಸ್ ಅಂತ ಹೇಳಬಹುದು. ಹಾಗೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಪ್ರಶ್ನೆಯನ್ನ ಒಂದು ಅಟೆಂಪ್ಟ್ ಮಾಡೋದಕ್ಕೆ ಸಹಕಾರವಾಗುತ್ತೆ, ಸರಿನಾ? ನಿಮ್ಮ ಸಮಯ ಶುರುವಾಗಿದೆ. ಅದಲು,
1: ಬದಲು,
0: ಅರೆ,
1: ಅರೆ ಬರೆ,
0: ಮೇಲು,
1: ಕೀಳು,
0: ಆಟ,
1: ಆಟ ಪಾಠ,
0: ಜಪ,
1: ತಪ,
0: ಕಷ್ಟ,
1: ನಷ್ಟ,
0: ವಿಧಿ,
1: ಏನ್ರಿ
0: ವಿಧಿ,
1: ಇಲ್ರಿ ಗೊತ್ತಿಲ್ರಿ,
0: ಕನಸು,
1: ನನಸು,
0: ಗತ್ತು,
1: ಗಮ್ಮತ್ತು.
0: ಸರಿಯಾದ ಉತ್ತರ. ನಮ್ಮ ಶಿವಲಿಂಗಯ್ಯ ಹಿರೇಮಠ ಅವರು 1, 2, 3, 4, 5, 6, 7, 8, 9 ಪ್ರಶ್ನೆಗಳಿಗೆ ನೀವು ಅಟೆಂಪ್ಟ್ ಮಾಡಿರ್ತೀರಾ. ಅದರಲ್ಲಿ ವಿಧಿ ವಿಧಾನ ಅಂತ ಉತ್ತರ ಹೇಳಬೇಕಿತ್ತು, ಕಷ್ಟ ಕಾರ್ಪಣ್ಯ ಅಂತ ಉತ್ತರ ಹೇಳಬೇಕಿತ್ತು. ಬಾಕಿ ಎಲ್ಲ ಉತ್ತರಗಳು ಕೂಡ ಶಿವಲಿಂಗಯ್ಯ ಹಿರೇಮಠ ಅವರು ಸರಿಯಾಗಿ ಹೇಳಿರ್ತಾರೆ. ಹಾಗಾಗಿ ನೀವು ಚೆನ್ನಾಗಿ ಆಡಿರ್ತೀರಾ ಇವತ್ತಿನ ದಿನ. ಮುಂದಿನ ನಿಮ್ಮ ಪ್ರತಿಸ್ಪರ್ಧಿ ಯಾರು ಬರ್ತಾ ಇದ್ದಾರೆ ಅಂತ ನೋಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ಹಲೋ,
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ. ಮಹೇಶ್ ಅವರು ಕರೆ ಮಾಡಿರ್ತಾರೆ. ಮಹೇಶ್ ಅವರು ನಮ್ಮ ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಜೋಡಿ ಪದದ ಆಟವನ್ನ ಆಡ್ತಾ ಇದ್ದಾರೆ. ಮಹೇಶ್ ಅವರೇ, ಈಗಷ್ಟೇ ಶಿವಲಿಂಗಯ್ಯ ಹಿರೇಮಠ ಅವರು ಈ ಆ ಒಂದು ಆಟವನ್ನ ಆಡಿರ್ತಾರೆ, ಸರಿನಾ? ನಿಮಗೆ 30 ಸೆಕೆಂಡುಗಳನ್ನ ಕೊಡ್ತೀವಿ. ನೀವು 30 ಸೆಕೆಂಡುಗಳಲ್ಲಿ ಎಷ್ಟು ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಬಹುದು ನೋಡಿ. ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಪಾಸ್ ಅಂತ ಹೇಳಬಹುದು. ಉತ್ತರ ಗೊತ್ತಿಲ್ಲ ಅಂದಾಗ ಪಾಸ್ ಹೇಳಿದ್ರೆ ನೀವು ಹೆಚ್ಚಿನ ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡೋದಕ್ಕೆ ನಿಮಗೆ ಸಹಕಾರವಾಗುತ್ತೆ, ಸರಿನಾ?
2: ಸರಿ, ಸರಿ.
0: ನಿಮ್ಮ ಕಾರ್ಯ ಆಟದ ಒಂದು ಟೈಮರ್ ಅನ್ನ ಸೆಟ್ ಮಾಡ್ತಾ ಇದ್ದೀವಿ. ಸಮಯ ಶುರುವಾಯಿತು. ಸಭೆ,
2: ಸಭೆ ಕೇಳಿಸಲ್ಲ,
0: ಸಭೆ
2: ಪಾಸ್.
0: ಕುಂದು,
2: ಮೇಡಮ್,
0: ಕುಂದು,
2: ಕುಂದು ಕೊರತೆ.
0: ತೀರ್ಥ,
2: ತೀರ್ಥ ನಿಸ್ವಾರ್ಥ.
0: ತರು,
2: ಕರುಣ, ತರುಣ ಮೇಡಮ್,
0: ತರು,
2: ತರು, ಕರು ಅಂದ್ರೆ ಆಕಳು, ಆಕಳು ಮೇಡಮ್ ಅದು.
0: ಆಸೆ,
2: ಕರು ಆದ್ರೆ
0: ಆಸೆ
2: ಸಕ್ಕಟವಾಗಿ ಆಗ್ತಾ ಇದೆ ಮೇಡಮ್.
0: ಆಸೆ,
2: ಆಸೆ, ನಿರಾಸೆ.
0: ಕ್ಷಮಿಸಿ, ಈಗ ಒಂದು ದೂರವಾಣಿಯ ನೆಟ್ವರ್ಕ್ ಸಂಪರ್ಕದಲ್ಲಿ ಸಮಸ್ಯೆ ಆದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಆಟ ಶುರುವಾಗಿ ಬಿಟ್ಟಿತ್ತು, ಸರಿನಾ? ಸ್ಪೋರ್ಟ್ಸ್ ಮನ್ಶಿಪ್ ಅಂದ್ರೆ ಈಗ ಮಳೆ ಬರ್ತಾ ಇದ್ರು ಕೆಲವೊಮ್ಮೆ ನಮ್ಮ ಆಟಗಾರರು ಆಟ ಆಡ್ತಿರ್ತಾರೆ ಅಲ್ವಾ. ಹಾಗೆಯೇ ನಿಮ್ಗೆ ಸ್ವಲ್ಪ ತಡೆ ಆಗಿದೆ ಇವತ್ತು ನೆಟ್ವರ್ಕ್ ಸಮಸ್ಯೆಯಿಂದ. ಪರವಾಗಿಲ್ಲ. ಸಭೆಗೆ ನೀವು ಸಮಾರಂಭ ಅಂತ ಹೇಳ್ಬೇಕಿತ್ತು. ತೀರ್ಥಕ್ಕೆ ಪ್ರಸಾದ ಅಂತ ಹೇಳ್ಬೇಕಿತ್ತು. ತರುಗೆ ಲತೆ ಅಂತ ಹೇಳ್ಬೇಕಿತ್ತು. ಆಸೆಗೆ ಆಕಾಂಕ್ಷೆ ಅಂತ ಹೇಳ್ಬೇಕಿತ್ತು. ನೀವು 1, 2, 3, 4, 5 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿರ್ತೀರಾ ಮಹೇಶ್ ಅವರೇ, ಮತ್ತು ಅದರಲ್ಲಿ ಕೇವಲ 1ಕ್ಕೆ ಉತ್ತರ ಕೊಟ್ಟಿರ್ತೀರಾ. ಇವತ್ತು ಯಾಕೋ ಫಾರ್ಮ್ ಅಲ್ಲಿ ಇಲ್ಲ ಮಹೇಶ್ ಅವರು. ಅದು ಸಮಸ್ಯೆ ಯಾವಾಗ ಆಗ್ಬಹುದು ಅಂದ್ರೆ, ನೀವು ಸ್ವಲ್ಪ ರೇಡಿಯೋ ಹತ್ರ ತುಂಬಾನೇ ಹತ್ರ ಇದ್ರೆ,
2: ಅಥವಾ
0: ಆಯ್ತು ರೇಡಿಯೋ ಅಥವಾ ಇದು ಒಂದು ಲೌಡ್ ಪರವಾಗಿಲ್ಲ, ಅದೇ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನೋದು. ನಾ ಕೆಲವೊಮ್ಮೆ ಗೆಲ್ತೀವಿ, ಕೆಲವೊಮ್ಮೆ ಸೋಲ್ತೀವಿ.
2: ನಮ್ಗೆ ಒಂದು ಸೋಲು ಗೆಲ್ಲುವುದು ಮುಖ್ಯ ಅಲ್ಲ ಮೇಡಮ್, ನಾವು ಪಾರ್ಟಿಸಿಪೇಟ್ ಮಾಡ್ತೀವಲ್ಲ ಅದು ಮುಖ್ಯ ಮೇಡಮ್.
0: ಹೌದು, ಹಾಗೆ ಆಟದಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೂ ಕೂಡ ಸೋಲು ಗೆಲುವು ಬರ್ತಾ ಇರ್ತವೆ. ನಾವು ಅವುಗಳನ್ನು ಸಮಭಾವದಿಂದ ಸ್ವೀಕಾರ ಮಾಡಬೇಕು ಅನ್ನೋದು ನಮಗೆ ಒಂದು ಸ್ಪೋರ್ಟ್ಸ್ ಅಥವಾ ಕ್ರೀಡೆಗಳಿಂದ ನಾವು ಆಟ ಆಡ್ತಾ ಇದ್ರೆ ಅದರಿಂದ ನಾವು ಬೆಳೆಸ್ಕೊಳ್ಬಹುದು ಒಂದು ಆ ಒಂದು ಏನ್ ಹೇಳ್ತಾರೆ ಆ ಕ್ವಾಲಿಟೀಸ್ ಅನ್ನು ಅಂತ ನಾವು ಎಲ್ಲಾ ಕಡೆನು ಕೇಳ್ತೀವಿ. ಯಾಕೆಂದ್ರೆ ಹೆಚ್ಚು ಸ್ಪೋರ್ಟ್ಸ್ ಆಡುವ ಒಂದು ಜನರೇನಿರ್ತಾರೆ ಅವರಲ್ಲಿ ಒಂದು ಸ್ಪೋರ್ಟ್ಸ್ ಮನ್ಶಿಪ್ ಅಥವಾ ಸೋಲು ಗೆಲುವುಗಳನ್ನ ಸಮವಾಗಿ ಸ್ವೀಕಾರ ಮಾಡುವಂತಹ ಮನೋಭಾವ ಇರ್ತದೆ ಅಂತ ನಾವು ಕೇಳ್ತೇವೆ. ಮುಂದಿನ ಒಂದು ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ಕಾರ.
3: ನಮಸ್ತೆ ಮೇಡಮ್.
0: ನಮಸ್ತೆ. ನೀವು ರೇಡಿಯೋದಿಂದ ಸ್ವಲ್ಪ ದೂರ ಬಂದ್ಬಿಡಿ, ಮತ್ತು ಹಾಗೆ ನನ್ನ ಒಂದು ಧ್ವನಿ ಸರಿಯಾಗಿ ಕೇಳ್ತಾ ಇದೆಯಾ ಒಂದು ಈಗಲೇ ಹೇಳ್ಬಿಡಿ. ನಮಸ್ಕಾರ, ಕೇಳಿಸ್ತಾ ಇದೆ ಅಲ್ವಾ? ಸರಿ, ಯಾಕೆಂದ್ರೆ ಮಹೇಶ್ ಅವರಿಗೆ ಒಂದು ದೂರವಾಣಿಯಲ್ಲಿ ಸಂಪರ್ಕದಲ್ಲಿ ಸಮಸ್ಯೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನ ಹೇಳಿ.
3: ಮೈಸೂರಿಂದ ಶಿವಣ್ಣ ಮೇಡಮ್.
0: ಶಿವಣ್ಣ. ಓಹೋ, ಶಿವಣ್ಣ ಅವರು ಕರೆ ಮಾಡಿರ್ತಾರೆ ಮೈಸೂರಿಂದ. ನಮ್ಗೆ ತುಂಬಾ ಖುಷಿ ಆಯ್ತು ಮೈಸೂರಿಂದ ಕರೆ ಬಂದಿದೆ ಅಂತ. ಶಿವಣ್ಣ ಅವ್ರಿಗೆ ನಾವು ಶಿವಣ್ಣ ಅವ್ರಿಗೆ ಜೋಡಿ ಪದಗಳೆಲ್ಲ ಆಡ್ಲಿಕ್ಕೆ ಬರುತ್ತಲ್ವಾ? ಖಂಡಿತ ಬರುತ್ತೆ ಅನ್ಕೋತೀನಿ ಅಲ್ವಾ? ನೋಡಿದ್ರ, ನಮ್ಮ ಒಂದು ಆಟಗಾರರು ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ನೀವ್ ಯಾವ್ದು ಕೇಳಿದ್ರು ನಾವು ಆಟ ಆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬಹಳ ಖುಷಿಯಾಗಿ ಆಡ್ತಾ ಇದ್ದಾರೆ ಶಿವಣ್ಣ ಅವರೇ. ಸಮಯವನ್ನ ಸೆಟ್ ಮಾಡ್ತೀವಿ ನಿಮಗೆ, 30 ಸೆಕೆಂಡ್ಗಳನ್ನ ಕೊಡಲಾಗುತ್ತೆ. ಆ 30 ಸೆಕೆಂಡ್ ಅಲ್ಲಿ ನೀವು ಎಷ್ಟು ಜೋಡಿ ಪದಗಳ ಒಂದು ಪ್ರಶ್ನೆಗೆ ಉತ್ತರ ಹೇಳಬಹುದು ಹೇಳಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಪಾಸ್ ಹೇಳಬಹುದು. ಪಾಸ್ ಹೇಳಿದ್ರೆ ನಿಮಗೆ ಹೆಚ್ಚಿನ ಪ್ರಶ್ನೆ ಏನ್ ಗೊತ್ತಾ, ಪಾಸ್ ಕೂಡ ನೀವು ತುಂಬಾ ಯೋಚನೆ ಮಾಡಿಕೊಂಡು ಎಲ್ಲಾ ಹೇಳಿದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಗೊತ್ತಿಲ್ಲ ಅಂದ ತಕ್ಷಣ ನೀವು ಪಾಸ್ ಹೇಳಿದ್ರೆ ಹೆಚ್ಚಿನ ಪ್ರಶ್ನೆಗಳನ್ನ ನೀವು ಒಂದು ಅಟೆಂಪ್ಟ್ ಮಾಡೋದಕ್ಕೆ ಸಹಕಾರವಾಗುತ್ತೆ. ಸರಿನಾ ಶಿವಣ್ಣ ಅವರೇ? ಸಮಯವನ್ನ ಸೆಟ್ ಮಾಡಿರ್ತೀವಿ ನಾವು. ನಿಮಗೆ ಪ್ರಶ್ನೆ ಶುರು ಮಾಡ್ತಾ ಇದೀವಿ. ಗಿಡ
3: ಮರ ಮೇಡಮ್.
0: ಏಳು
3: ಬೀಳು.
0: ಪಾತ್ರೆ
3: ಪಗಡೆ.
0: ನೋವು
3: ನಲಿವು.
0: ಕಾಡು
3: ಮೇಡು.
0: ಹೂವು
3: ಹಣ್ಣು.
0: ಸುಖ
3: ದುಃಖ.
0: ಹಾವ
3: ಭಾವ.
0: ಕೋರ್ಟು
3: ಕಚೇರಿ.
0: ಹಾ ಹಾ ಹಾ, ತುಂಬಾ ಚೆನ್ನಾಗಿ ಇವತ್ತು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಶಿವಣ್ಣ ಅವರು. ನಿರಂತರ 6 ಬಾರಿಸಿದ್ದು ಅಲ್ವೇ ಶಿವಣ್ಣ ಅವರೇ? ನೀವು 1, 2, 3, 4, 5, 6, 7, 8, 9 ಪ್ರಶ್ನೆಗಳಿಗೆ ಅಟೆಂಪ್ಟ್ ಮಾಡಿರ್ತೀರಾ, ಜೊತೆಗೆ 9 ಕ್ಕೆ 9 ನೀವು ಸರಿಯಾದ ಉತ್ತರವನ್ನ ನೀಡಿರ್ತೀರಾ. ಶಿವಲಿಂಗಯ್ಯ ಅವರು ಇದರ ಮುಂಚೆ ಆಟ ಆಡಿದ್ರು, ಅವರು 9 ಪ್ರಶ್ನೆಗಳಲ್ಲಿ 7 ಸರಿ ಉತ್ತರವನ್ನ ಕೊಟ್ಟಿದ್ರು. ಶಿವಣ್ಣ ಅವರು 9 ಪ್ರಶ್ನೆಗಳಲ್ಲಿ 9 ಸರಿ ಉತ್ತರವನ್ನ ನೀಡಿರ್ತಾರೆ. ಹಾಗಾಗಿ ಶಿವಣ್ಣ ಅವರು ಇವತ್ತು ಇಂದಿನ ಈ ಒಂದು ಜೋಡಿ ಪದ ಆಟದ ವಿಜೇತರಾಗಿರ್ತಾರೆ. ಮೊದಲ ಬಹುಮಾನ ಶಿವಣ್ಣ ಅವರಿಗೆ, ಎರಡನೇ ಬಹುಮಾನ ಶಿವಲಿಂಗಯ್ಯ ಹಿರೇಮಠ ಅವರಿಗೆ, ಮಹೇಶ್ ಅವರಿಗೆ 3ನೇ ಬಹುಮಾನ. ಚೆನ್ನಾಗಿ ಆಟ ಆಡಿರ್ತೀರಾ ಶಿವಣ್ಣ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್.
0: ನಮಸ್ಕಾರ.
4: ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಹೇಳಿ.
4: ನಿರ್ಮಲ ದುಮೇನಹಳ್ಳಿಯಿಂದ.
0: ನಿರ್ಮಲ ಅವರು ಕರೆ ಮಾಡಿರ್ತಾರೆ. ನಿರ್ಮಲ ಅವರು ನಮ್ಮ ಜೊತೆಗೆ ಕಾಗುಣಿತದ ಆಟವನ್ನ ಆಡ್ತಾ ಇದ್ದಾರೆ. ಕಾಗುಣಿತ ಹೇಳಿದಾಗ ಕಾದೇ ಕಾಗುಣಿತ ಸರಿ ಬರ್ತಾ ಇಲ್ಲ. ನಮ್ಮ ಎಲ್ಲಾ ಆಟಗಾರರು ಆ ಆಟ ಬಂತು ಅಂದ್ರೆ ಭಯ ಭೀತಿಯ ವಾತಾವರಣ ಶುರು ಆಗ್ಬಿಡತ್ತೆ, ಕರೆನೇ ಬರೋದಿಲ್ಲ. ಏನಪ್ಪಾ ನಮ್ಗೆ ಆಟದ ಮಾಸ್ಟರ್ ಕಾಗುಣಿತದ ಆಟ ಆಡಿಸ್ತಾರೆ ಅಂತ. ಪರವಾಗಿಲ್ಲ
4: ಮೇಡಮ್, ಕಾಗುಣಿತದ್ದು ಎರಡನೇ

0: ನಿರ್ಮಲ ಅವರೇ, ಸಮಯ ಇನ್ನು ಶುರು ಆಗಿರಲಿಲ್ಲ. ಇವತ್ತು ನಮ್ಮ ಏನು ಆಟಗಾರರಿದ್ದಾರೆ, ತುಂಬಾ ಉತ್ಸಾಹಿ ಒಂದು ಮನೋಭಾವದಿಂದ ಈ ಆಟವನ್ನ ಆಡ್ತಾ ಇದ್ದಾರೆ. ಪರವಾಗಿಲ್ಲ, ನಮ್ಗೆ ತುಂಬಾ ಖುಷಿಯಾಯ್ತು. ನಿಮ್ಮ ಸಮಯವನ್ನ ಸೆಟ್ ಮಾಡಿದ್ದೇವೆ.
1: ಗಕ್ಕದಲ್ಲಿ ಕೊಟ್ಟು ಗಾಗ ಕಿಳಿಗಾಗಣ ಸುಗಿ ಗಾಗಿದ್ರಿಂಗ ಆಗಿ ಗಾಕಂಬೋಗು ಗಾಕಂಬಂದಿಗೂ ಗಾ ಕೊಟ್ಟ ಸುಳಿಗ್ರು ಗಾಕೆ ತೋಗೆ ಗಾಕೆ ತಿಂದ್ರಿಂಗಾಗೆ ಗಾಕೈ ತೋಗೈ ಗಾಕೋ ತೋಗೋ ಗಕೋ ತಿಂದ್ರಿಂಗಾಗೋ ಗಾಕೌ ತೋಗೌ ಗಾಕಂ ಸನ್ನೆ ಗಮ್ ಗಾಕೆಲ್ ಸನ್ನೆ ಗಹ.
0: ಇನ್ನೊಂದೇನ್ ಗೊತ್ತಾ ನಿರ್ಮಲ ಅವ್ರೆ, ನೀವು ಯಾವಾಗ್ಲೂ ಏನು ಎರಡು ಸಲ ಆಡಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ, ಯಾವಾಗ್ಲೂ ಅತಿ ಸ್ಪಷ್ಟವಾಗಿ ಕಾಗುಣಿತವನ್ನ ನೀವೇ ಹೇಳೋದು. ನೀವು ಆ ಒಂದು ಗರಿಯನ್ನ ನೀವು ಆಲ್ರೆಡಿ ನಿಮ್ಮ ಕ್ಯಾಪ್ ಅಲ್ಲಿ ಹಾಕೊಂಡಿದ್ದೀರಾ ಸ್ಪಷ್ಟವಾಗಿ.
1: ಕನ್ನಡ ಭಾಷೆ ಮತ್ತು ಕಾಗುಣಿತ ಅದು ನನಗೆ ತುಂಬಾ ಇಷ್ಟ ಮೇಡಮ್.
0: ನೋಡಿ, ಹಾಗಿದ್ರೆ ನೀವು ಒಂದೇನು ಇದರಲ್ಲಿ ತಯಾರಿ ಮಾಡಿ ಬರ್ಬೇಕು ಅಂತಾನೆ ಇಲ್ಲ ಅಲ್ವಾ. ತಯಾರಿ ಮಾಡದೆ ಬಂದು ನೀವು ಚೆನ್ನಾಗಿ ಆಡಿರ್ತೀರಾ, 17.35 ಸೆಕೆಂಡ್ ಅಲ್ಲೇ ಹೇಳಿರ್ತೀರಾ. ನಾನು ಈ ಒಂದು ಆಟಕ್ಕೆ ಮಾತ್ರ ಡೆಸಿಮಲ್ ಸೆಕೆಂಡ್ ಅನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ, ಸೆಕೆಂಡ್ ಸೆಕೆಂಡ್ ಅಲ್ಲಿ ಈ ಒಂದು ಆಟದಲ್ಲಿ ಚೇಂಜಸ್ ಆಗ್ತಾ ಇರ್ತವೆ. ಹಾಗಾಗಿ ನೀವು ಚೆನ್ನಾಗಿ ಆಡಿದ್ದೀರಾ ನಿರ್ಮಲ, ನೆಕ್ಸ್ಟ್ ಒಂದು ಸಂಚಿಕೆಯಲ್ಲಿ ಮುಂಚೆಯಿಂದನೇ ಕರೆ ಶುರು ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಕಾಗುಣಿತ ಆಟ ಇವತ್ತು ಸೆಟ್ ಆಗ್ಬಿಟ್ಟಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಆಟವನ್ನ ನೀವು ಆಡಿ, ಬೇರೆ ಬೇರೆ ರೀತಿ ಆಟಗಳು ಬರ್ತಾ ಇರ್ತವೆ ಮುಂದೆ. ನೀವು ಚೆನ್ನಾಗಿ ಆಡಿದ್ದೀರಾ, ನಿಮ್ಮ ಸ್ಪೋರ್ಟ್ಸ್ ಮೆನ್ಶಿಪ್ಗೆ ಒಂದು ನಾವು ಸಲಾಂ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ. ಪ್ರತಿಭಾ ಅವರು. ಪ್ರತಿಭಾ ಅವರೇ, ನೀವು ನಮ್ಮ ಜೊತೆ ಕನ್ನಡದ ಕಾಗುಣಿತದ ಆಟವನ್ನ ಆಡ್ತಾ ಇದ್ದೀರಾ. ಕಾಗುಣಿತದಲ್ಲಿ ಈಗ ಗ ಅಕ್ಷರದ ಕಾಗುಣಿತವನ್ನ ಹೇಳ್ಬೇಕು ಆಯ್ತಾ. ನೀವು ಎಷ್ಟು ಸಮಯದಲ್ಲಿ ಪೂರ್ಣ ಒಂದು ಕಾಗುಣಿತವನ್ನ ಹೇಳ್ತೀರಾ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ. ಈಗಾಗ್ಲೇ ನಿರ್ಮಲಾ ಅವರು ಈ ಆಟವನ್ನ ಆಡಿರ್ತಾರೆ, ಮತ್ತೆ ನಿರ್ಮಲಾ ಅವರು ಭಾರಿ ಚೆನ್ನಾಗಿ ಆಡಿರ್ತಾರೆ. ಅವರು ಈಗ ಆಲ್ರೆಡಿ ಒಂದ್ಸಲ ಇದರ ಈ ಒಂದು ಗೇಮಲ್ಲಿ ಗೆದ್ದಿದ್ದಾರೆ ಅಂತ ಕೂಡ ನಮ್ಗೆ ನೆನಪಿದೆ. ಈಗ ನಿಮ್ಮ ಆಟದ ಟೈಮರ್ ಅನ್ನ ಸೆಟ್ ಮಾಡ್ತಾ ಇದ್ದೀವಿ. ಸಮಯ ಶುರುವಾಯ್ತು.
2: ಗಕ್ಕಲ್ ಗುಟ್ಟು ಗಕ್ಕಿದಿ ಗಾಗಂ ಸೋಗಿ ಗಗಂ ಸುಲಿಂಗಾಗಿ ಗಾಗಂ ಬೂಕೋ ಗಾಕಂ ಮುಂದಡಿಕೋ ಗಾಕಟ್ಟು ಸುಳಿಂಗ್ ಹಾಕೋ ಗಾಕೆ ತೋಗೆ ಗಾಕೆ ಸುಲಿಂಗಾಕೆ ಗಾಕೌ ತೋಗೌ ಗಾಕೌ ತೋಗೌ ಗಕ ಸೊನೆಗಂ ಗಗ ಸೊನೆಗಹ.
0: ಗಾಕೋ ತ್ವಾಕೋ ಆದ್ಮೇಲೆ ಮುಗ್ದೆ ಹೋಯ್ತಾ? ತಪ್ಪಾಯ್ತಾ?
2: ಗಾಕಂ ಸೊನೆಗಂ ಗ.
0: ಆಯ್ತು, ಪರವಾಗಿಲ್ಲ, ನೀವು ಚೆನ್ನಾಗಿ ಆಡಿರ್ತೀರಾ. 20 ಸೆಕೆಂಡ್ಗಳನ್ನ ತಗೊಂಡಿರ್ತೀರಾ ನೀವು ಆಯ್ತಾ. ಪ್ರತಿಭಾ ಅವರೇ, ಇವತ್ತು ಎಲ್ಲರೂ ನನಗೆ ಗೊತ್ತಾಯ್ತು, ಎಲ್ಲರೂ ಕಾಗುಣಿತ ಆಟ ಆಡಿಸ್ತಾರೆ ಅಂತ ಫಸ್ಟೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ. ಕಳೆದ ಸಂಚಿಕೆ
2: ಕಾಗುಣಿತ ಎಲ್ಲ ಬೇಕಾಗಿದೆ ಮೇಡಮ್.
0: ಓಹೋ ಹೋ, ನಮ್ಮ ಒಂದು ಆಕಾಶವಾಣಿಯ
2: ಕನ್ನಡದಲ್ಲೇ ಹೇಳ್ಕೊಡ್ತಾ ಇರ್ತೀನಿ ಮಕ್ಕಳಿಗೆ.
0: ಹೌದಾ? ನಮ್ಮ
2: ಹೇಳೋದು ಮೇಡಮ್, ಕಾಕಾ ಕೀಕಿ ಅಷ್ಟು ಬರಲ್ಲ ಬೇಗ.
0: ಇದೇ ರೀತಿ ಹೇಳ್ಬೇಕು ಅನ್ನೋದೇ ಇದೇ ರೀತಿ ಹೇಳ್ಬೇಕು ಅನ್ನೋದೇ ಒಂದು ನಿಯಮ ಇರುವಂತದ್ದು. ನೀವು ಚೆನ್ನಾಗಿ ಮಕ್ಕಳಿಗೆ ಇದನ್ನೇ ಹೇಳ್ಕೊಟ್ಟು ಅವರನ್ನು ಕೂಡ ತಯಾರಿ ಮಾಡ್ತಿದ್ದೀರಾ. ಆದ್ರೆ ನಮ್ಗೊಂದು ಬೇಸರ, ಬರೀ ನೀವೇ ಆಟ ಆಡ್ಲಿಕ್ಕೆ ಬರ್ತಾ ಇದ್ದೀರಾ, ನಿಮ್ಮ ಮಕ್ಕಳು ಕನ್ನಡದ ಕಾಗುಣಿತವನ್ನ ಹೇಗೆ ಹೇಳ್ತಾರೆ ಅಂತ ನಾವು ಕೇಳ್ಬೇಕು. ಮುಂದಿನ ಸಂಚಿಕೆಯಲ್ಲಿ ಅವರನ್ನ ಆಟಕ್ಕೆ ಅಖಾಡಕ್ಕೆ ಇಳಿಸಿ.
2: ಹೇಳ್ತೀನಿ ಮಾತಾಡಿ ಅಂತ.
0: ಹೌದಾ? ಮಾತಾಡ್ಲಿಕ್ಕೆ
2: ಇಷ್ಟಪಡಲ್ಲ
0: ನೋಡೋಣ. ಇವತ್ತು ರೇಡಿಯೋ ಮಾಸ್ಟರ್ ಅವರನ್ನ ಕೇಳಿರ್ತಾರೆ, ಆಟ ಆಡ್ಲಿಕ್ಕೆ ಬನ್ನಿ ಅಂತ. ಅವರು ಬರ್ತಾರ ಅಂತ
2: ಮಾತಾಡ್ಬೇಕು ರೇಡಿಯೋದಲ್ಲಿ ಅಂತ ಇಷ್ಟ ಮೇಡಮ್.
0: ಹಾ, ಅವರು ಮಾತಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತದೆ ಅವರಿಗೆ. ಅವರು ಬಹುಶಃ ಕೇಳ್ತಾ ಇದಾರೆ ಅನ್ಕೊಳ್ತೀನಿ ಕಾರ್ಯಕ್ರಮವನ್ನ. ಕೇಳಿಸ್ಕೊಳ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ಎಲ್ಲ ಮಕ್ಕಳಿಗೂ ಹೇಳುವಂತದ್ದು, ಕರೆ ಮಾಡಿ ನೋಡೋಣ ನಿಮ್ಮ ಒಂದು ಒಂದು ಸ್ಪೀಕಿಂಗ್ ಸ್ಕಿಲ್ಸ್ ಎಲ್ಲ ಏನಿರ್ತವೆ ಅದನ್ನು ಒಂದು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ.
2: ಧನ್ಯವಾದ.
0: ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
3: ಚಿಕ್ಕಮಂಗ್ಳೂರಿಂದ ಸುಜಾತ ಅಂತ.
0: ಚಿಕ್ಕಮಗಳೂರಿಂದ ಸುಜಾತ ಅವರು. ಸುಜಾತ ಅವರೇ, ಕನ್ನಡದ ಕಾಗುಣಿತದ ಆಟವನ್ನ

0: ಮಾತಾಡ್ತಾ ಇದ್ದೀರಾ ನಮ್ ಜೊತೆ, ಸರಿನಾ? ಕನ್ನಡದ ಕಾಗುಣಿತದ ಅಕ್ಷರ ಇವತ್ತಿಂದು ಗ. ಆಯ್ತಾ, ನಿರ್ಮಲ ಅವರು, ಪ್ರತಿಭಾ ಅವರು ಈಗಾಗಲೇ ಈ ಆಟವನ್ನ ಆಡಿರ್ತಾರೆ, ಸರಿನಾ? ಈಗ ಸಮಯವನ್ನ ನಾವು ಸೆಟ್ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಸಮಯ ತಗೊಳ್ತೀರಾ ಈ ಕಾಗುಣಿತವನ್ನ ಪೂರ್ಣವಾಗಿ ತಪ್ಪಿಲ್ಲದೆ ಹೇಳುವುದು ಅಂತ ನಾವು ನೋಟ್ ಮಾಡ್ತೀವಿ, ಸರಿನಾ? ಸಮಯ ಶುರು ಆಗಿದೆ.
1: ಗಾತಲ್ ಕೊಟ್ಟು ಗಾ ಕಿಳಿಗ ಗಾಗುಡ್ಸುಗಿ ಗಾಗುಡ್ಸೊಂದೀರ್ಗಾಗಿ ಗಾಕೊಂಬೂಗು ಗಾಕೊಂಬಿಳಿಗು ಗಾ ಕೊಟ್ರು ಸುಳಿಗ್ರು ಗಾ ಕೊಟ್ರು ಸುಳಿಂದೀರ್ಗಾಕ್ರು ಗಾಕೇತ್ವಾಗೇ ಗಾಕೈತ್ವಾಗೈ ಗಾಕೇತೊಂದೀರ್ಗಾಗೆ ಗಾಕೈತ್ವಾಗೈ ಗಾಗೋತ್ವಾಗೋ ಗಾಗೌತ್ವಾಗೋ ಗಾಗುನ್ ಸೊನ್ನೆ ಕಮ್ ಗಾಗೆರಡ್ ಸೊನ್ನೆ ಗಹ.
0: ಅಬ್ಬ ಅಬ್ಬ ಅಬ್ಬ, ನಾನು ಹೇಳಿದ್ದೆ ಅಲ್ವೇ ಸೆಕೆಂಡ್ ಸೆಕೆಂಡ್ ಅಲ್ಲಿ ಬದಲಾವಣೆ ಆಗ್ತದೆ ಅಂತ. ನಮ್ಮ ನೀವು ಸುಜಾತ ಅವರಲ್ವೇ? ಸುಜಾತ ಸುಜಾತ ಅವರು ಸ್ವಲ್ಪ ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಡ್ತು ರೀ, 17 ಪಾಯಿಂಟ್ ನೀವು 5:00 ಸೆಕೆಂಡಿಗೆ ಬಂದ್ಬಿಟ್ರಿ. ಆಯ್ತಾ, ನಿರ್ಮಲ ಅವರು 17.35 ಸೆಕೆಂಡಲ್ಲಿ ಮುಗಿಸ್ಬಿಟ್ರು. ಪ್ರತಿಭಾ ಅವರು 20 ಸೆಕೆಂಡ್ಗಳನ್ನ ತಗೊಂಡಿದ್ರು. ಸುಜಾತ ಮತ್ತು ನಿರ್ಮಲ ಮಧ್ಯೆ ಒಂದು ತುಂಬಾ ಒಂದು ಪ್ರತಿ ಒಂದು ಏನು ಏನ್ ಹೇಳ್ಬಹುದು, ಪ್ರತಿಕೂಲ ವಾತಾವರಣ ಅಂತಾನೂ ಹೇಳ್ಬಹುದು. ಇಬ್ರು ಟೈಯಲ್ಲಿ ಇದ್ದೀರಾ, ಆದ್ರೂ 17.35 ಸೆಕೆಂಡಲ್ಲಿ ನಮ್ಮ ನಿರ್ಮಲ ಅವರು ಇದನ್ನ ಚೆನ್ನಾಗಿ ಆಡಿರ್ತಾರೆ. ಹಾಗಾಗಿ ನಮ್ಮ ನಿರ್ಮಲ ಅವರನ್ನ ನಾವು ವಿಜೇತರು ಅಂತ ಘೋಷಿಸ್ತಾ ಇದ್ದೀವಿ. ಸುಜಾತ ಅವರು
1: ಮೇಡಮ್,
0: ಸುಜಾತ ಅವರು 2nd ಸ್ಥಾನವನ್ನ ಪಡೆದಿರ್ತಾರೆ, ಪ್ರತಿಭಾ ಅವರು 3nd ಸ್ಥಾನವನ್ನ ಪಡೆದಿರ್ತಾರೆ. ಈ ಒಂದು ಆಟವನ್ನ ಚೆನ್ನಾಗಿ ಆಡಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಇನ್ನೊಂದು ಟ್ವಿಸ್ಟ್ ಕೊಡೋಣ ಅಂತ, ಇನ್ನೂ ಒಬ್ಬರನ್ನ ಈ ಕಾಗುಣಿತದ ಆಟದ ಅಖಾಡಕ್ಕೆ ನಾವು ಇಳಿಸ್ತೀವಿ, ನೋಡೋಣ. ನಮಸ್ಕಾರ.
2: ನಮಸ್ತೆ ಮೇಡಮ್,
0: ನಿಮ್ಮ ಪರಿಚಯ ಹೇಳಿ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್, ಸುಬ್ರಹ್ಮಣ್ಯ ಜಯಂತ್ ಅವರೇ, ನೀವು ಈ ಒಂದು ಆಟದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ. ನಾವು ವಿಜೇತರನ್ನ ಘೋಷಿಸಿ ಆಗಿತ್ತು, ಆದ್ರೂ ಕೂಡ ಒಂದು ಸಸ್ಪೆನ್ಸ್ ಟ್ವಿಸ್ಟ್ ಅನ್ನ ತಗೊಂಡು ಬಂದಿರ್ತೀವಿ. 4ನೇ ಒಂದು ಆಟಗಾರರನ್ನ ಸೇರಿಸಿದೀವಿ. ನಿಮಗೆ ಟೈಮರ್ನ ಸೆಟ್ ಮಾಡ್ತಾ ಇದ್ದೀವಿ. ಗ ಅಕ್ಷರದ ಕಾಗುಣಿತವನ್ನ ನೀವು ಎಷ್ಟು ಸಮಯದಲ್ಲಿ ಹೇಳ್ತೀರಾ ಅಂತ ನೋಟ್ ಮಾಡ್ಕೊಳ್ತೀವಿ ನಾವು. ಸಮಯ ಶುರು ಆಗ್ತಾ ಇದೆ. ಸಮಯ ಶುರುವಾಯ್ತು. ಗಕ್ಕಲ್ ಕೊಟ್ಟು ಗಾ ಗಕ್ಕಿಳಿ ಗಾ ಕಾಗುಣಿತವನ್ನ ಹೇಳ್ಬೇಕು. ಟೈಮರ್ ಅನ್ನು ಸೆಟ್ ಮಾಡ್ತಾ ಇದೀವಿ. ಸಮಯ ಶುರುವಾಯ್ತು.
2: ಗಕ್ಕಲ್ ಕಟ್ಟು ಗಾಕಿಳಿ ಗಾಗುರ್ಸಿ ಗಾಗುರ್ಸಿ ಗಾಕಿ ಗಾಕೊಂಬು ಗಾಕೊಂಬಂದಿರ್ ಗಾಕು ಗಾ ಕೊಟ್ರ ಸುಳಿಕ್ರು ಗಾ ಕೊಟ್ರ ಸುಳಿಂದ ಗಾಕು ಗಾಕೆತ್ವಾಗ ಗಾಕೈತ್ವಾಗೈ ಗಾಕೋತ್ವಾಗ ಗಾಕೋತ್ತಂದಿರ್ ಗಾಕು ಗಾಕೋತ್ವಾಗ ಗಾಕೊಂದ್ ಸಮ್ಯಗಂ ಗಾ ಕೊಡ್ತಾನೆ ಗಹ.
0: ನೋಡಿದ್ರಾ ನೀವು 17.55 ಸೆಕೆಂಡಿಗೆ ಬಂದ್ಬಿಟ್ರಿ. ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಸುಬ್ರಹ್ಮಣ್ಯ ಅವರಾಗಿದ್ರು. ನಾವು ಅವರು ಚೆನ್ನಾಗಿ ಇನ್ನೂನು ನಿಮ್ಮನ್ನೆಲ್ಲ ಸೋಲ್ಸ್ಬಿಡ್ತಾರೆ ಅನ್ಕೊಂಡ್ವಿ, ಆದ್ರೆ ಅವರು 17.55 ಸೆಕೆಂಡಲ್ಲಿ ಹೇಳಿರ್ತಾರೆ. ಹಾಗಾಗಿ ನಿರ್ಮಲ ಅವರು 1ನೇ ಸ್ಥಾನವನ್ನ ಉಳಿಸ್ಕೊಂಡಿರ್ತಾರೆ, ಸುಜಾತ ಅವರು 2ನೇ ಸ್ಥಾನವನ್ನ ಉಳಿಸ್ಕೊಂಡಿರ್ತಾರೆ, ಆದ್ರೆ ಪ್ರತಿಭಾ ಅವರನ್ನ ನೀವು ಹಿಂದೆ ಹಾಕ್ಬಿಟ್ಟು ಸುಬ್ರಹ್ಮಣ್ಯ ಅವರು 3ನೇ ಸ್ಥಾನಕ್ಕೆ ಬಂದ್ಬಿಟ್ರಿ, ಸರಿನಾ? ಎಲ್ಲರೂ ಇವತ್ತು ಎಂಥೂಸಿಯಾಸಮ್ ಅಲ್ಲಿ ಆಡಿದ್ದಾರೆ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ಆಟಗಾರರು, ಖುಷಿಯಾಯಿತು. ಇಂದಿನ ಒಂದು ಈ ಕಾರ್ಯಕ್ರಮದ ಒಂದು ಅವಧಿ ಮುಗ್ದಿರೋದ್ರಿಂದ ಇಂದಿನ ರೇಡಿಯೋ ಆಟವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ.

ಕೇಳಿದ್ರೆ ಇಂದಿನ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:30. ಇನ್ನು ಮುಂದೆ ಆಲಿಸಿ ಗಜಲ್ಗಳು. ಗಜಲ್ಗಳಲ್ಲಿ ಆರಂಭಕ್ಕೆ ಕೇಳಿ ಚಂದನ್ ದಾಸ್ ಅವರು ಹಾಡಿರುವ ಇಸ್ರಾರ್ ಅನ್ಸಾರಿ ಅವರ ರಚನೆ.

ಗಜಲ್ಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಲ್ಯಾಟರಲ್ ಎಂಟ್ರಿ ಸ್ಕೀಮ್ ಮುಖಾಂತರ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಆಫ್ಲೈನ್ ಮೂಲಕ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹಾಸನ ತಾಲೂಕಿನ ಮೊಸಳೆಹೊಸಳ್ಳಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವ ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ವಿದ್ಯುತ್ ವಿಭಾಗದಲ್ಲಿ ಸೀಟುಗಳು ಲಭ್ಯವಿದ್ದು 2 ವರ್ಷಗಳ ಐಟಿಐ ಅಥವಾ ದ್ವಿತೀಯ ಪಿಯುಸಿ ವಿಜ್ಞಾನ ಅಥವಾ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳು 3ನೇ ಸೆಮಿಸ್ಟರ್ಗೆ ಆಫ್ಲೈನ್ ಮೂಲಕ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26-2026 ಆಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪ್ರವೇಶ ಪಡೆಯಬಹುದಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9019749869 ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ, ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಸಿಪಾಯಿ. ಮುಖ್ಯ ತಾರಾಗಣದಲ್ಲಿ ರವಿಚಂದ್ರನ್, ಚಿರಂಜೀವಿ, ಸೌಂದರ್ಯ, ಉಮಾಶ್ರೀ, ತಾರಾ, ಮುಖ್ಯಮಂತ್ರಿ ಚಂದ್ರು, ಶ್ರೀನಿವಾಸಮೂರ್ತಿ ಮತ್ತು ಇತರರು. ಸಂಗೀತ ಹಂಸಲೇಖ, ನಿರ್ದೇಶನ ವಿ ರವಿಚಂದ್ರನ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಸಿಪಾಯಿ.

0: ಈ ಗೊರಂಟಿ ಗಿಡದಲ್ಲಿ ಹಸರಾದೋಡು ಕೈಯಲ್ಲಿ ಹಾಕಿ ಕೆಂಪಾಗ್ತಿ.
1: ಈ ಕೋಳಿ ಪಿಲ್ಲೆಗಳ ನಿಮ್ಮ ನನ್ನ ಪ್ರಶ್ನೆ ಕೇಳ. ನೀವು ಮೊದ್ಲ, ನಿಮ್ ಮೊಟ್ಟೆ ಮೊದ್ಲ?
2: ಏನಮ್ಮ ಒಂಟ್ರ ಬೇಡಿಕೆ, ಓರ್ಗೆನೆಲ್ಲ ಸೇರಿಸ್ಕೊಂಡು ಅಲ್ಟೆ ಶುರು ಹಚ್ಕೊಂಡ್ಬಿಟ್ಟ.
1: ಏನಮ್ಮ ನೀನು, ನಿನ್ನಿಂದೆಲ್ಲ ಹೆದ್ರಕೊಂಡು ಹೊರಟೋಯ್ತು.
2: ಅಯ್ಯ ನಾನೇನೆ ಮಾಡ್ದೆ, ಒತ್ತಾರಿಂದ ಪ್ಯಾಟ್ಗು ಮನ್ಗು ಪ್ಯಾಟ್ಗು ಮನ್ಗು ಓಡಾಡಿ ಓಡಾಡಿ ನನ್ ನೋಡ ನಾನ್ ಎಲ್ಲಿ ಅಂತ ಅದೆ. ಹೋಗು ಒಂದ್ ಗಳಾಸ್ ನೀರ್ ತಕ್ಕಂಬ, ಬಾಯಾರಿಕೆ ಆಗದೆ.
3: ಬೇಕಾದ್ರೆ ಬಾಜಿ ಕಟ್ತೀನಿ ಕಮಲು. ನನ್ ಮಗಳು ತಾರಮ್ಮಯ್ಯ ಅಂದ್ರು ಸರಿ, ತಕತಯ್ಯ ಅಂದ್ರು ಸರಿ, ಅವಳನ್ನ ಕಟ್ಕೊಳ್ಳೋ ಗಂಡು ಅವಳ ತಾಳಕ್ಕೆ ಕುಣಿಯೋದು.
2: ಅಯ್ಯೋ ನನ್ನ ಮಗಳದಂಗಿರ್ಲಿ, ಮೀಸಿಗೆ ಮೋಸ ಕೂಳಗ್ ದಂಡ ಅಂತ ಮನೆಗೆ ಬಿದ್ದಿರ್ತಿಯಲ್ಲ, ನಿನಗೇನ್ ಮಾಡ್ಬೇಕು ಇವಳು?
3: ಇವತ್ತು ಉಸ್ತಾದ್ ಶಂಕರಪ್ಪ ಮಡಗಿರೋ ಜಂಗಿ ಕುಸ್ತಿಲಿ ಯಾರ್ ಬಾಜಿ ಗೆಲ್ತಾರೆ ನೋಡು, ಆಮೇಲೆ ಯಾರ್ ಮೀಸಿಗೆ ಮೋಸ ಯಾರ್ ಕೂಳಿಗೆ ದಂಡ ಅಂತ ನೀನೇ ಹೇಳ್ತಿ.
4: ಬರ್ಬೇಕು ಬರ್ಬೇಕು ಜಮೀನ್ದಾರರು. ನಮಸ್ಕಾರ, ಬನ್ನಿ.
5: ಓಟಿ ಶುರು ಹಚ್ಕೊಳ್ಳೋದಾಗ ಬಿಡ್ರೆ
6: ಶುರು ಹಚ್ಕೊಳ್ಳಿ.
3: ಯೋ ನಮ್ದಯ್ಯ, ಈ ಪೋಟಿಲ್ ಗೆಲ್ಲೋದು ನಮ್ ಗಂಗೈನೆ. ಕಟ್ತೀಯ ಬಾಜಿ?
4: ಆ ಸೋಮನಹಳ್ಳಿ ಆನೆ ಮುಂದೆ ಆ ಸಿಂಗ್ಲಿಕಾ ಸೋಲೋದ್ ಖಾತ್ರಿ ಬಿಡು.
7: ನಮ್ಮ ನಾಲ್ಕು ನಾಲ್ಕು ಪಟ್ಟು ಗೂಸಕ್ಕೆ ಆನೆ ಅರವತ್ತು ಹುಡುಕ್ತಿರ್ತೈತೆ.
4: ಸಾವಿರ ಕಟ್ತೀನೋ, ಸೋಮನಹಳ್ಳಿ ಆನೆನೆ ಗೆಲ್ಲೋದು.
7: ಬಂದ್ರೆ ಬುಟ್ಟಿ ತುಂಬಾ ಬರ್ಲಿ, ಹೋದ್ರೆ ಚಟ್ಟ ಹತ್ತಂಗ ಆಗ್ಲಿ. ಐನತ್ತು ದಿನ ಕಟ್ಲಾ?
4: ಸರಿ, ನಂದು ಒಂದು ಎಕರೆ ಹೊಲ.
7: ನಂದೊಂದು ಹೊರಿಕರ.
4: ಒಂದು ಎಕರೆ ಹೊಲಕ್ಕೆ ಒಂದು ಹೊರಿಕರನ?
7: ಹಾಲ್ ಕರಿಯೋರ್ ಸುದ್ದಿ ಆರು ಹಿಂಗೆ ಅಂತ ತಿಳಿದಾತು. ಒಂದ್ ಹೊರಿಕರ ಇದ್ರೆ ಹೊತ್ತು ಹೊಸ ಸಿಗ್ತವೆ, ಒಂದ್ ಹೊಸ ಇದ್ರೆ ಹೋರಿಕರನ್ನ ಹುಡಿಕೊಂಡು ತಿರುಗಾಡ್ತಿರ್ಬೇಕು. ಈಗೇನ್ ಬಾಜಿಗೆ ಒಪ್ಪಿಗೆನೋ ಇಲ್ವೋ?
4: ಆಗ್ಲಿ, ಏನು ಸ್ತಾದ್ ಸುತ್ತ ಅತ್ತಳಿದಾಗೆ ನಿನ್ಗಾಡಿನೇ ದೊಡ್ಡದು ಅಂತ ಮೆರಿತಿದ್ದೆ? ಕಳ್ಸು ಯಾರಾದ್ರು ಪೈಲ್ವಾನ್ರಿದ್ರೆ ಜಗ ಜಟ್ಟಿ ಯಾರು ಅಂತ ನೋಡೇ ಬಿಡವ.
8: ಡೈವಾನ್ ಎತ್ತೆ ಅಂತ ಮೆರಿಬೇಡವೋ, ಒಂದು ಬಹುಮಾನ ತಕೊಂಡು ಊರ್ ತಾರಿ ಇಡಿ.
9: ಓ ಹಂಗಾರೆ ಸೆಟ್ ಹೊಡೆದ್ರು ಗುದ್ದಾಡಕ್ಕೆ ನಿಮ್ ಊರಾಗ ಯಾವ ಗಂಡು ಇಲ್ಲ ಅಂತ.
3: ನರಸತ್ತ ನಾಮದಗಳಿಗೆಲ್ಲ ಈ ಪೇಟ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ. ನಿನಗ್ ಪೇಟ ಬೇಕು ಅಂದ್ರೆ ನಿನ್ ಸಿಪಾಯಿನ್ ಕಳ್ಸು.

0: ಏನೇ ಗೌರಿ,
1: ನಿಟ್ಟ ಪಟ್ಟ ಹಾಕೋಕು ಬರ್ದಿರೋ ಪೈಲ್ವಾನ್ರೆಲ್ಲ ಊರ್ ಮಾನನ ಹರಾಜ್ ಹಾಕ್ತಿರುವಾಗ ನೀವಿಲ್ಲಿ ಊರು ಮಾನ ಪ್ರಾಣ ಅಂತ ಹಾಡ್ ಹೇಳ್ತಿದಿರಲ್ಲ, ನೀವೇನ್ ಸಿಪಾಯೋ ಇಲ್ಲ ಗವಾಯೋ?
0: ಈ ಸಿಪಾಯಿ ಗವಾಯಿನೂ ಆಗ್ತಾನೆ, ಊರ್ ಮಾನ ತೆಗ್ದವ್ರ ತುಪ್ಪಾಕಿನೂ ಆಗ್ತಾನೆ, ಯಾರೇನಂದ್ರೆ ಹೇಳು.
2: ಉಸ್ತಾದ್ ಸೋಮನಳ್ಳಿ ನಾಗೇನ್ ಶಿಷ್ಯರು ಅಂದ್ರೆ ಡೇಡವಿಲಾಗಿರ್ಬೇಕು ಕಡಲೆ, ಇಲ್ಲ ಅಂದ್ರೆ ಹುಳುಗಳೆಲ್ಲ ನಮ್ ಪೈಲ್ವಾನ್ಗಿರಿಗೆ ಉಲ್ಟಾ ಹೊಡ್ಬಿಡ್ತವೆ.
3: ಅದಕ್ಕೆ ಅಲ್ವಾ ಡ್ರೈವರ್ ಕಂಡಕ್ಟರ್ ನಾಚೆ ದಬ್ಬಿಟ್ಟು ಅವ್ರ ಜಾಗದಲ್ಲಿ ನಾವು ಕೂತಿರೋದು.
2: ಬೇಸ್ ಪಾಟಿ ಮಕ್ಕಳ ಯಾರು ಅವನು ಅಡ್ನಾಡಿ ಹಂಗ ಆಡ್ಕೊಂಡೆ ಗೊತ್ತವನೆ?
0: ಸಿಪಾಯಿ ಶಿವನಳ್ಳಿ, ಸಿಪಾಯಿ ಶಿವ.

0: ಶಿವು, ಹತ್ತೂರು ನೂರು ಮುಂದೆ ಓದು ಮಾ, ನಾನು ಉಳಿಸಿಬಿಟ್ಟೆ ಮಗ.
1: ರೀ, ಊರೆಲ್ಲ ಮಲಗಿರೋ ಹೊತ್ತಿನಲ್ಲಿ ಗಂಧದಣ್ಣೆ ಹಚ್ಕೊಂಡು ಎಲ್ಲಿ ಹೊರಟ್ರಿ ನೀವು?
2: ಏನಂದೆ? ಏಯ್, ಮನ್ಲ ದೀಪ ಹಚ್ಕೊಂಡು ಬಿದ್ದಿರೋರ್ಗೆ ಗಂಡಸು ಸುದ್ದಿ ಯಾಕೆ ಅಂತೀನಿ? ನಿನ್ ಪೂಜೆಗೆ ಹೂವು ಹಣ್ಣು ಇಲ್ದಿದ್ರೆ ಹೇಳು, ಬೇಯ್ಸಾಕ್ ಅಕ್ಕಿ ಬೇಳೆ ಇಲ್ದಿದ್ರೆ ಹೇಳು, ತರ್ಸಾವ. ಅದು ಬಿಟ್ಟು ನಾವು ಗಮಲ್ದ ಎಣ್ಣೆನೆ ಹಚ್ಕತೀವೋ, ಸಗಣಿ ನೀರ ಒಯ್ಕತೀವೋ, ನೀನಿಗೆ ಯಾಕೆ?
1: ಹೌದಪ್ಪ, ನಾನೇ. ಕೊಡೆ ಹಿಡಿಬೇಕಾದವನು ತಲೆ ಹಿಡಿಯೋ ಕೆಲಸ ಮಾಡುವಾಗ ಕಟ್ಕೊಂಡು ಹೆಂಡತಿಯಾಗಿ ನಾನಾದ್ರೂ ಮನೆ ಗೌರವ ಕಾಪಾಡ್ಬೇಕಲ್ಲ, ಅದಕ್ಕೆ ಆ ಹುಡುಗಿನ ಆಚೆ ಕಳಿಸಿ ನಾನಿಲ್ಲಿಗೆ ಬಂದೆ. ಮಲ್ಲೇಶಿ, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ.

0: ಯಾಕೆ ಮಳೆ ಸ್ನಾನ ಮಾಡ್ಲಿಲ್ವಾ?
1: ಅದು ನನಗೆ ಮಳೆ ಅಂದ್ರೆ
0: ಗೊತ್ತು, ನಿನಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ನನಗೆ ನೀನು ಅಂದ್ರೆ ತುಂಬಾ ಇಷ್ಟ. ಈ ಮಳೆ ಇಲ್ಲ ನಿನ್ಗೆ ಏನಾದ್ರು ಆದ್ರೆ ನನ್ಗ ತುಂಬಾ ಕಷ್ಟ. ಅತ್ತ ಗಾಡಿನ ಅತ್ತ ಗಾಡಿನ.
2: ಅಯ್ಯೋ ಶಾಂತಿ, ಏನಾಯ್ತು? ಮಳೆ ನಂದು ಮಸ್ಸಪ್ಪಾಗ ಬಂದಿದ್ಯಲ್ಲೇ. ಹೋಗೆ ಸೀತ ಆಯ್ತದೆ, ಬಟ್ಟೆ ಬದಲಾಯಿಸ್ಕೋ, ಹೋಗೆ ಹೋಗೆ. ಅಯ್ಯೋ ಅಳಿ ಅಂದ್ರ ಪಾಟಿ ಮಳೆ ಒಳಗ್ ನೆನ್ಕೊಂಡ್ ಬಂದವ್ರೆ. ಮೊದ್ಲವ್ರಿಗೆ ತಲೆ ಒರೆಸ್ಕೊಳಕ್ಕೆ ಚೌಕ ಕೊಡು, ನಾನು ಹೋಗಿ ಊಟಕ್ ತಟ್ಟೆ ಹಾಕ್ತೀನಿ.
0: ಬೇಗ ನೀರ್ ತಗೊಂಬರೆ. ಏನಾಯ್ತು?
2: ಏನಿಲ್ಲ, ಅದು ನಿಮ್ಮನ್ನ ನೋಡಿದ್ರೆ ಗಾಬ್ರಿ. ಅವಳಿಗೆ ಮದುವೆ ಆದ್ರೆ ಸರಿ ಹೋಗ್ತಾಳೆ ಬಿಡಿ.
0: ಅದ್ ನನಗೂ ಗೊತ್ತು, ಬರ್ತಿ.
2: ನಾನು ಹೆದರ್ಕೊಳ್ಳಲ್ಲ, ಇನ್ಮೇಲೆ ಧೈರ್ಯವಾಗಿರ್ತೀರಿ.
0: ನಿಮ್ ಮಗಳು ನೀರ್ ತರ ಹೊತ್ತಿಗೆ ಕಾವೇರಿಯಿಂದ ಇಲ್ಲಿಗೆ ಒಂದು ಕಾಲುವೆನೇ ತೆಗೆಸ್ಬೋದು, ಬರ್ತೇನೆ.
3: ಇದು ನಿಮ್ಮ ಅಮ್ಮನ ಕೊಡು, ರಾತ್ರಿಗೆ ಮೀನ್ ಸಾರ್ ಮಾಡಕ್ಕೆ.

0: 우리 사장님이
1: 누가 어디서 이리 와봐 이리
2: సిపాయి ఈ కళ్ళన బిడబడ బాసు ఉండే బరహకు బాసు
3: కళ్తానా
4: అవునేను బెండి కద్న బంగార కద్న ఒందిష్టు ఒందిష్టు ఇష్ట బ్రెడ్ కద్దిదికి హొడ్తిద్దు హొడ్తిద్దే
5: ನನ್ ಮೊಮ್ಮಗ ಏನು ಮಾಡ್ಬೇಡ್ರಿ ಸೋಮಿಸ್ಬಿಡ್ರಿ ಬುದ್ಧಿ
6: ಹೆದರಬೇಡಿ ಏಟು ಬಿತ್ತೇನೋ ತಗೋ ಔಷಧಿ ಹಚ್ಕೋ
5: ಆಯ್ತು
6: ನೋಡು ದುಡ್ದು ತಿಂದ್ರೆ ಜನ ರಾಜ ಅಂತ ಮರ್ಯಾದೆ ಕೊಡ್ತಾರೆ ತಿರು ತಿಂದ್ರೆ ಜಾಜ ಅಂತ ಸೋಂಬೇರಿ ಪಟ್ಟ ಕಟ್ತಾರೆ ಕದ್ದು ತಿಂದ್ರೆ ಬಾಜ ಅಂತ ಬಸವಂಡೆ ಬರೆ ಹಾಕ್ತಾರೆ ಗೊತ್ತಾಯ್ತು ಅದಕ್ಕೆ
2: ತಂದೆ ಅಣ್ಣ
4: ಇದೇ ಮೊದಲನೇ ಸಲ ನೀನು ಉಟ್ಕೋತಾ ಇದ್ದೀನಿ ಯಾಕೆ ಹೇಳು ಇವತ್ತು ಭೀಮನ ಮಾಸೆ ಅಂತೆ ಗಂಡನ ಪೂಜೆ ಮಾಡ್ಬೇಕಂತೆ

0: ಹೌದು, ಮೀನ್ ಸಾರ್ ಮಾಡ್ಕೊಂಡು ಗದ್ದೆಗೆ ತಗೊಂಬ ಅಂತ ಹೇಳಿದ ಅಲ್ವಾ?
1: ಅದು
0: ಬೇಡ ಅಂದ್ರೆ ಭೀಮನ್ ಪೂಜೆ ಮಾಡಕ್ ಹೋಗಿದ್ಯಾ? ಇಲ್ಲಿ ನೋಡೆ, ಆ ಭೀಮ ಮಾತ್ರ ಅಲ್ಲ, ಆ ಬ್ರಹ್ಮ ಕೂಡ ನಮ್ಮಿಬ್ಬರು ಜೋಡಿ ಮುರಿಯಕ್ಕಾಗಲ್ಲ. ಹೇಳ್ಕೊ.
2: ನೀಟು ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾನು ಮಗಳನ್ನ ಕಾಪಾಡಿದ್ದು ಈ ಕುಳ್ಳನ್ ಕಟ್ಟಕ್ಕಲ್ಲ.
0: ನಮ್ ಸಂಗೀತದ ಮೇಸ್ಟ್ರಿಗೆ ನೋಡಕ್ ಕಣ್ಣಿಳದೆ ಇರ್ಬೋದು, ಆದ್ರೆ ಮೈ ತುಂಬಾ ಕೇಳೋ ಕಣ್ಣಿದೆ. ನಮ್ ಗೌರಿ ಇಂಥವ್ನ ಜೊತೆಲಿ ಇದ್ರೆ ಕಣ್ಣನ್ನ ರೆಪ್ಪೆ ಕಾಪಾಡ್ದಂಗ್ ಕಾಪಾಡ್ತಾನೆ.
3: ಅದು ಅದು ಮಾತು. ನೋಡ ಏನಂತೀಯವ್ವ?
1: ಅಣ್ಣಯ್ಯ ಹೇಳ್ದಂಗೆ ಆಗ್ಲಿ.
4: ಸಿಪಾಯಣ್ಣ, ಸಿಪಾಯಣ್ಣ,
1: ಅಲ್ವೇ ಗೌರಿ ಸಿಪಾಯಿ ಹೇಳಿದ್ರು ಅಂತ ಕುಂಟನೋ ಕುರುಡನೋ ಕಟ್ಕೊಳಕ್ ಆಗತ್ತೇನೆ? ನಮ್ಗೆ ಅಂತ ಒಂದಿಷ್ಟ ಇರಲ್ವಾ? ನೋಡಿ ಶಾಂತಿ, ನಾವ್ ಇಷ್ಟ ಪಡೋರ್ಗಿಂತ ನಮ್ಮನ್ನ ಇಷ್ಟ ಪಡೋರ್ನ ಮದುವೆ ಆಗೋದೇ ಒಳ್ಳೇದು ಕಣೆ. ಆಗ ಈ ಬದುಕು ಅನ್ನೋ ಉಯ್ಯಾಲೆ, ಬಯಕೆಯನ್ನು ಹಳ್ಳಕ್ ಬೀಳೋ ಬದಲು ಪ್ರೀತಿಯನ್ನು ಮರದ ನೆರಳಲ್ಲಿ ಸುಖವಾಗಿರುತ್ತೆ ಕಣೆ.
5: ಓಹೋ, ಬರ್ಬೇಕು ಬರ್ಬೇಕು. ಈ ಚಿಕ್ಕ ಜಮೀನ್ದಾರಿಲ್ದೆ ಈ ದೊಡ್ಡ ಮನೆ ಬಣಗುಡ್ತಿತ್ತು, ಮನಸ್ಸೆಲ್ಲ ರಣ ಆಗ್ಬಿಟ್ಟಿತ್ತು.
6: ಈ ಡಿಫ್ರೆಂಟ್ ವಿಜಿ ಬಂದ್ಮೇಲೆ ರಣ ಬಣ ಎಲ್ಲ ಮಾಯವಾಗಿ ಈ ಊರೇ ಬಣ್ಣ ಬಣ ಆಗ್ಬಿಡ್ಬೇಕು. ಬೈ ದ ಬೈ ಡ್ಯಾಡ್, ಇವರೆಲ್ಲ ನನ್ನ ಜಿಗ್ರಿ ದೋಸ್ತ್ಗಳು.
7: ಬನ್ನಿ ಬನ್ನಿ ಬನ್ನಿ.
8: ಏನೇ ಶಾಂತಿ, ಸಿಪಾಯಿ ಊಟ ತಗೊಂಡೋಯ್ತಿದ್ಯಾ?
1: ನಮ್ಮ ಅಮ್ಮಂಗೆ ಇನ್ನೇನ್ ಕೆಲ್ಸ? ಏನಾದ್ರೂ ಸ್ಪೆಷಲ್ ಮಾಡಿದ್ರೆ ಆಗೋಯ್ತು.

0: ಏನ್ ಕೊಕ್ಕೋ ಕೊಕ್ಕೋ ಕೊ ಅಂತ ಇದೆಯಲ್ಲ, ಯಾವ್ದು ಈ ಕೋಳಿ?
1: ಈ ಕೋಳಿನೇ ನನ್ನ ಇಷ್ಟೊತ್ತು ಒಟ್ಟಿಸ್ಕೊಂಡು ಬಂದಿದ್ದು.
0: ಅರೆ, ನನ್ನ ಮುದ್ದು ಕೋಳಿ ಮಕಾನೆ ಪರ್ತಿದ್ದೆಯಲ್ಲ ಇದು.
2: ಹೇ ಕ್ರಾಸ್ ಬ್ರೀಡ್ ಕೋಳಿ, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹುಡುಗಿ ಮಕಾನೆ ಪರಿಸ್ತೀಯ ನೀನು? ಇವತ್ತು ನಿನ್ನ ಇಲ್ಲ ಅನಿಸ್ಬಿಡ್ತೀನಿ.

0: ಸಿಗ್ದಣಿ ಅಲ್ಲ ಆ ಕಾಲುವೆಯಿಂದ ಹಿಡಿದು ಹಿಂಗ ಆ ಬೆಟ್ಟ ತಪ್ಪಲವರೆಗೂ ಎಲ್ಲ ನಿಮ್ಮ ಅಪ್ಪವ್ರದೇ ಜಮೀನು. ಮಧ್ಯದಾಗ ಇದೊಂದು 10 ಎಕರೆ ಬಿಟ್ಟು.
1: ಮಧ್ಯದಲ್ಲಿ 10 ಎಕರೆ ಬಿಟ್ಟು?
0: ಯಾಕ ಬಿಡ್ಬೇಕು? ಯಾರ್ದು ಅದು? ಅಗೋ ಅಲ್ಲಿ ಹೊಲ ಉಳ್ತವರಲ್ಲ ಆ ಸಿಪಾಯಿದು. ಈ ಜಮೀನ್ ಮಾತ್ರ ಹೇಗೋ ನಮ್ ಕೈ ಬಿಟ್ಟಾಯ್ತು. ಸಿಗ್ದಣಿಯರೇ, ಅಲ್ಲಿಂದ ಇಲ್ಲಿ ಗಂಟ ಜಮೀನ್ ಇದ್ದವ್ರೆಲ್ಲ ನಿಮ್ಮ ಅಪ್ಪವ್ರ ತಾವ ಸಾಲ ತಗೊಂಡವ್ರು. ಪಾಪ, ಸಾಲ ತೀರ್ಸಕ್ ಆಗ್ಲಿಲ್ಲ, ನಿಮ್ಮ ಅಪ್ಪರ್ ಜಮೀನ್ ಎಲ್ಲ ಕಿತ್ಕೊಂಡ್ರು. ಆದ್ರೆ ಆ ಸಿಪಾಯಿ ಮಾತ್ರ ಸಾಲನೇ ತಗೊಳ್ಲಿಲ್ಲ.
1: ಇವನ ಹತ್ರ ಜಮೀನ್ ಕಿತ್ಕೊಳಕ್ ಒಂದ್ ಸ್ಕೀಮ್ ಆಗ್ಬೇಕು.
0: ಹಾ ಬುದ್ಧಿ ಬುದ್ಧಿ. ಅವರು ಕಾಳಿಂಗ ಸರ್ಪ ಇದ್ದಂಗೆ, ಅವ್ರ ಸವಾಸ ಬೇಡ್ರ.
1: ಅವನು ಕಾಳಿಂಗ ಸರ್ಪ ಆದ್ರೆ ಇವನು ಡಿಫ್ರೆಂಟ್ ಕೃಷ್ಣ, ಡಿಫ್ರೆಂಟ್ ಆಗಿ ಕಾಳಿಂಗ ಮರ್ದಾಣ ಮಾಡ್ಬಿಡ್ತಾನೆ. ಏಯ್ ಬನ್ರ.
0: ಕೃಷ್ಣ ಆಗ್ಬೇಕು ಅನ್ನೋ ಆಸೆ ಆಗಿ ಕಂಸ ಆಗಕ್ ಹೊಂಟವ್ರಲ್ಲ, ಇವ್ರನ್ನ ಯಾರು ತಡೆಯಕಾಯ್ತದೆ?
2: ಯಾವನ ಅವನು ಬೂಟ್ ಕಾಲ್ನ ಗದ್ದೆಗೆ ಇಳಿಯವನು?
1: ಬೂಟು ಅಂದ್ರೆ ನಿನ್ ಗದ್ದೆಗೆ ಅಲರ್ಜಿನಾ?
2: ಅನ್ನ ಬೆಳೆಯೋ ಭೂಮಿ ಮೇಲೆ ಬೂಟ್ ಕಾಲ್ ಇಡವನು ದೇಶಕ್ಕೆ ಅಲರ್ಜಿ ಆಗ್ತಾನೆ. ನಡೆಯಾಚೆಗೆ
1: ಹೋಗು ಅಂದ್ರೆ ಬರೋದೆ. ಈ ಡಿಫ್ರೆಂಟ್ ವಿಜಯ ಅಭ್ಯಾಸ.
2: ಬುದ್ಧಿ ಹೇಳಿದ್ರು ತಪ್ಪು ಮಾಡಿದ್ರೆ ಬೆಂಡೆ ತೊದೆ ಈ ಸಿಪಾಯಿ ಕೆಲ್ಸ.

ಇವತ್ ನಾನ್ ನಿನ್ನ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ, ಮತ್ತೆ ಬ್ಯಾಡ್ದ ಕಡೆ ಕಾಲಿಟ್ರೆ ನಿನ್ನ ಬೂದಿ ಮಾಡಿ ಇದೇ ಭೂಮಿ ಗೊಂದಲ ಮಾಡ್ಬಿಡ್ತೀನಿ.

0: ಈ ಡಿಫ್ರೆಂಟ್ ವಿಜ್ಗೆ ಕಾಲ್ ಹಿಡಿಯೋದು ಗೊತ್ತು, ಕಾಲ್ ಎಳೆಯೋದು ಗೊತ್ತು. ಇವತ್ತಿಂದ ಇವನ್ ಗುರಿ ಒಂದೇ, ನನ್ನ ಮುಖಕ್ಕೆ ಹೆಸರು ಮೆತ್ತ ಜೀವನ ಪೂರ್ತಿ ಕುಲಿಗೆಡಿಸ್ತೇ ಹೋದ್ರೆ ಇವನ ಹೆಸರು ವಿಜಿನೇ ಅಲ್ಲ.
1: ಓ ಈಗಲೂ ಬಿಡಿನ, ಅದೇನು ಅಡುಗೆ ಅನ್ನೋರು ಕೇಳ್ತಿದ್ರು. ಓಸಿ ನೋಡು, ಬರಬೇಕು ಬರಬೇಕು ಜಮೀನ್ದಾರರು. ಬನ್ನಿ ಅಮ್ಮ, ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಆ ಬನ್ನಿ ಕಂತ ಕಡೆ
2: ಬನ್ನಿ. ಅಕ್ಷತೆ ತಗೊಳ್ಳಿ ತಗೊಳ್ಳಿ.
0: ಬಾರ ಇಲ್ಲಿ.
1: ಏನ್ ಬುದ್ಧಿ ಇಲ್ಲಿ ಕೇಳ್ಕೊಂಬಂದ್ರಿ?
0: ಏನು ಯಾವ್ದಾಯ್ತು ಮಾಡಿದ್ದು?
3: ದಣಿ ಅದು ಸಿಪಾಯಿದು, ಅದು ಸುದ್ದಿ ಹೋದ್ರೆ ಸಾಕುಡಿತದೆ.
0: ಸಿಪಾಯಿದ ಆ ಮಾವನಣ್ಣನ ಅಪ್ಪ ಅಮ್ಮನ್ ತೋರ್ಸು.
3: ಇದೇನ್ ಬುದ್ಧಿ, ಏಕ್ದಮ್ ಮಾನ್ ಮರದ ಬುಡಕೆ ಬಂದ್ಬಿಟ್ರಲ್ಲ.
0: ಬುಡಕ್ ಕೊಡ್ಲಿ ಇಟ್ಟನೆ ಕಣೋ, ಮಾವನಣ್ಣು ಉದ್ರದು ಆ ಸಿಪಾಯಿಗೂ ಪಾಠ ಕಲ್ಸಕ್ಕಾಗದು.
1: ಓಹೋ ಮರಿ ಜಮೀನ್ದಾರು, ಬಹಳ ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಾ.
4: ಏನ್ ಸಮಾಚಾರ?
0: ಮದುವೆ ಮನೇಲಿ ಬ್ಯೂಟಿಫುಲ್ ಮೂಲೆ ಹಿಡಿದ್ರು ಬಾಜಿ, ಬೆಟ್ಟೆ ಮೇಲೆ ಬೆಟ್ ಕಟ್ಟಿದ್ರೆ ಅಲ್ವಾ ನಾನ್ ಡಿಫ್ರೆಂಟ್ ವಿಜಿ ಅಂತ ಅನ್ಸ್ಕೊಳ್ಳೋದು. ಬೆಟ್ಟಯ್ಯ ನಿನ್ ರಾಣಿ ಮೇಲೆ ಒಂದ್ ಆಟ ಹಾಕು.
5: ನನ್ ರಾಣಿ?
0: ಅದೇ ನಿನ್ ಕೈಯಲ್ಲಿರೋ ರಾಣಿ.
5: ರಾಣಿ ಅಲ್ದಿದ್ರೆ ಬೇರಣಿ ಹೆಸರಲ್ಲಿ ಆಡಿವ್ರಂತೆ. ಮೊದ್ಲು ವ್ಯವಹಾರ ಮಾತಾಡ್ಬಿಡಿ. ಈ ಚಿನ್ನದ ಸರ ಯೋಗ್ಯತೆಗೆ ಅದೇನ್ ಕಟ್ತಿರೋ ಹೇಳಿ.
3: ಚಿನ್ನದ ಸರನ?
5: ಈ ಬೆಟ್ಟ ಏನ್ ಬಾಜಿ ಅಂದ್ರೆ ಹಂಗೆ ಕಣೋ ಮಲ್ಲೇಶಿ, ಗುಡ್ಡನ್ ಇಟ್ಟು ಬೆಟ್ಟನ್ ಗೆಲ್ಲೋದೆ ಇವನ ಅಭ್ಯಾಸ.
0: ಸೋತ್ರೆ
5: ಗಂಜಿ ಕುಡಿಯೋದು, ಗುಲ್ಗಂಜಿಯಿಂದ ಶುರು ಮಾಡಿ ಗುಡ್ಡ ಮಾಡೋದು, ಮತ್ ಬಾಜಿ ಕಟ್ಟೋದು. ಅಷ್ಟೇ
0: ನಿಜವಾದ ಜೂಜ್ಗಾರ ಅಂದ್ರೆ ನೀನೇ ಬೆಟ್ಟಯ್ಯ. ರಾಣಿ ಯಾರಿಗ ಬರ್ತಾಳೆ ಅಂತ ಒಂದೇ ಆಟದಲ್ಲಿ ಇತ್ತರ್ತಾಗಬೇಕು. ವಜ್ರದ ಉಂಗ್ರ ವಾಚ್ ಇದೆಷ್ಟು ದೊಡ್ಡ, ನೀನೇನ್ ಕಟ್ಟೆ ಕಟ್ಟು.
5: ಇದಿಷ್ಟು ಸರಿನಾ?
0: ಡನ್.
5: ನೋಡಿದ್ರಾ ಈ ಬೆಟ್ಟ ಏನ್ ಸೋಸದು ಪುಗಿಸಟ್ಟೆ ಮಾತಲ್ಲ.
3: ಇದೇನ್ ಬುದ್ಧಿ, ಎಲ್ಲ ಒಂದೇ ಆಟ ಕಳ್ಕೊಂಬಿಟ್ರಲ್ಲ.
0: ಏಯ್ ಈ ಡಿಫ್ರೆಂಟ್ ವಿಜಿ ಸೋಲೋದೆ ಆ ರಾಣಿನ ಗೆಲ್ಲಕ್ಕು.
6: ಮಾರಾಣೆ ಕೊಡಿ ಭವಿಷ್ಯ ಏನ್ ಕೇಳಿ. ಜಾತಕ ಪಾತಕ ಬೇಕಿಲ್ಲ, ಜಾತಿ ಗೀತಿ ಕೇಳಲ್ಲ, ಪಟ್ಟದ ಹೆಸರು ಹೇಳಿ ತಟ್ಟನೆ ಉತ್ತರ ಹೇಳುತ್ತೇನೆ ಮರಗಿಳಿ.
7: ಶಾಂತಿ.
6: ನಾವು ಶಾಂತವಾಗಿ ಇದೀವಣ್ಣ, ಹೆಸರು ಕೇಳಿದಕ್ಕೆ ಹೆಣ್ಮಗ ನಾಚ್ಕೊಂತ ಐತಿ ಅಷ್ಟೇ.
7: ನಾನು ಅದನ್ನೇ ಹೇಳ್ತಾ ಇರೋದು, ನನ್ನ ಶಾಂತಿ ಹೆಸರಿಗೆ ಶಾಸ್ತ್ರ ಹೇಳು.
6: ಅರ್ಥವಾಯ್ತು ಅರ್ಥವಾಯ್ತು ಸುಖಮನಿ, ಶಾಂತಿಯ ಭವಿಷ್ಯವನ್ನು ಹೇಳುವಂತವನಾಗಪ್ಪ. ಶಾಂತಿಗೆ ಸುಖವಿಲ್ಲ, ಬಾಳೆಲ್ಲ ಗೋಳೈತೆ. ಶಾಂತಿ ಕಲ್ಯಾಣದಲ್ಲಿ ಸಮರಾನೇ ನಡೀತೈತೆ, ಮನಸ್ಸಿನ ಕಟ್ಟಿ ಮುರಿದೋಗುತ್ತೈತೆ. ಸುಳ್ಳೆಲ್ಲ ಕಾಡಣ್ಣ, ಸುಖಮನಿ ಮಾತು.
7: ನನ್ ಶಾಂತಿಗೆ ಸುಖ ಇಲ್ಲ ಅಂದ ನಿನ್ನು ನಿನ್ ಶಾಸ್ತ್ರನು ಸುಟ್ಟಾಕ್ಬಿಡ್ತೀನಿ.

0: ಓ ಮೈಲಾರಿ, ಇದೀಗ ನಿಂದೆ ಕಣ್ಲಾ, ಸಂಜೆ ಸಂತೆಯಿಂದ ಬರೋದ್ರೊಳಗೆ ದೀರ ಅನ್ಸ್ಕೋಬೇಕು. ಈ ಬಾಜಿ ಬೆಟ್ಟ ಏನ್ ಹೆಸರು, ಸುತ್ತ ತಳ್ಳಿನಾಗೆ ನೆಪ್ಪ ಉಳ್ಕೋಬೇಕಣ್ಲಾ.
1: ಅಯ್ಯ ಟಗರ್ ತಂದಾಗಿನ್ನು ಬೆಂತಿಕ್ಕಂದ್ರೆ ಕಾಲ ಕಳೀತಾ ಇದ್ದಿಲ್ಲ ನೀನು? ಸಂತ್ಕೋಬಂದಿ ವ್ಯಾಪಾರ ಗೀಪಾರ ಮಾಡ್ಬೇಕು ಅನ್ನೋ ಇರೋದೆ ಅದೋ ಇಲ್ಲ ನಿನ್ಗೆ?
0: ಇವತ್ತು ಊರ್ನೆ ಕೊಳ್ಳೆ ಹೊಡಿಯೋದಕ್ಕೆ ಕಣೆ, ನಾನು ನನ್ ಮೈಲಾರಿ ಮೈ ತಿಕ್ತಿರೋದು. ನನ್ನ ನನ್ ಮೈಲಾರಿನ ಅನ್ನೋ ಬದ್ಲು ಆ ನಿನ್ ಮಗಳ ಸಿಂಗರನ್ನ ಮುಗ್ಸಕ್ ಕೇಳು.
1: ಅಯ್ಯೋ ಈ ಗಂಡಂದ್ ಒಂದ್ ಕಾಟ ಆದ್ರೆ ಅಬ್ಬಾ ಈ ಮಗಳದ್ ನೂರ್ ಕಾಟ. ಲೇ ಈ ಕನ್ನಡಿನ ನೀನು ಬಿಡ್ತಾ ಇಲ್ವೋ, ಇಲ್ಲ ಕನ್ನಡಿ ಆಗಿರೋ ದುಯ್ಯನೇ ನೀನು ಬಿಡ್ತಾ ಇಲ್ವೇ? ಅಲ್ಲೇ ಬಚ್ಚ ಇಲ್ವೇ?
2: ಬಂದೇ ಇರಮ್ಮ, ಯಾವಾಗ್ಲೂ ಬೈತಾನೆ ಇರ್ತೀಯ.
1: ಈ ಹೆಣ್ಮಕ್ಳೇ ಹಿಂಗೆ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಪ್ರಪಂಚನೇ ಮರ್ತು ಹೋಗ್ಬಿಡ್ತಾರೆ. ಬಚ್ಚೆ ಇಲ್ವೇ?
2: ಬಂದೇ ಬಂದೇ.
3: ನೋ ಮಲ್ಲೇಶಿ, ಅಲ್ಲಿ ನೋಡು.
4: ಬೇಡ ದೋಣಿ, ಅದು ಆ ಸಿಪಾಯಿ ಪ್ರಾಣ, ಅದ್ರ ತಂಟೆಗೆ ಹೋಗ್ಬೇಡಿ.
3: ಏಯ್ ಇವತ್ತ ಆ ಸಿಪಾಯಿ ಎಂತ ಬಾಂಬ್ ಬಿಡ್ತೀನಿ ನೋಡ್ತಾ ಇರು.
0: ಏಯ್ ಬರ ಇಲ್ಲಿ, ಯಾವನ ಅವನೇ ಇಲ್ಲಿ ಫೋಟೋ ಎತ್ತವನು.
5: ವೆಲ್ಕಮ್ ವೆಲ್ಕಮ್ ಸಿಪಾಯಿ, ಫೋಟೋ ಹಿಡಿಸ್ಕೊಳಕ್ಕೆ ವಂಡರ್ಫುಲ್ ಜಾಕೆ ಬಂದ್ಬಿಟ್ಟಿದ್ಯಾ?
0: ನಿನ್ನೆಲ್ಲೋ ನೋಡಿದೀನಲ್ಲ.
5: ಏನ್ ಬ್ರದರ್ ಹಿಂಗ್ ಕೇಳ್ಬಿಟ್ರಿ, ಅವತ್ತು ಗಿಣಿ ಶಾಸ್ತ್ರ ಹೇಳೋವಾಗ ನಿಮ್ ಕೈಲಿ ಸರಿಯಾಗಿ ಇಕ್ಕಿಸ್ಕೊಂಡಿದ್ದಾನೆ ಅಲೂರ.
0: ಓಹೋ ಅವನೇನ ನೀನು?
5: ಓ ಅವತ್ ಎಡಗಂಡಿ ಎಕ್ಕುಟ್ಟೋಗಿ ಒಕ್ಕಂಡ್ ಶುಕ್ಲಾಚಾರ್ಯ ಆದ್ಮೇಲೆ ಸುಕುಮುನಿಗೆ ಟಿಕೆಟ್ ಕೊಟ್ಬಿಟ್ಟು ಈ ಸ್ಟುಡಿಯೋ ಮಡಿಕೊಂಬಿಟ್ಟೆ. ಒಂಟಿ ಕಣ್ಣಲ್ಲಿ ಮಾಡೋ ಕಸಬು ಅಂದ್ರೆ ಇದೊಂದೇ ಅಲೂರ.
0: ಸರಿ ಸರಿ, ನಂದು ನನ್ ಬೊಂಬೆದು ಒಂದ್ ಭರ್ಜರಿ ಫೋಟೋ ತೆಗಿ.
6: ನನ್ ರಾಮ ನಿನ್ ಮೈಲಾರಿನ ಸೋಲ್ಸೇ ಸೋಲಿಸ್ತಾನೆ.
0: ಆಯ್ತು ಮೈಲಾರಿ, ನಾನಿರುವಾಗ ನೀನ್ ಯಾಕೆ ಹೆದರ್ತೀಯ? ಏಯ್ ನನ್ ರಾಣಿನ ಸಂತೆ ಸುತ್ತಿಸ್ಕೊಂಬ, ಹುಷಾರು. ಅದು ಏಯ್ ನಕ್ಕೊಂಡೋಗಿಲ್ಲ. ನನ್ ಬೊಂಬೆನೆ ಬೀಳಿಸ್ತೇನ?
7: ಮಾಪ್ ಕರ್ದು ಅಣ್ಣ, ಮಾಪ್ ಕರ್ದು ಅಣ್ಣ, ಕ್ಷಮಿಸ್ಬಿಡೋಣ, ಬಿಟ್ಬಿಡೋಣ.
0: ನನ್ ಮೈಲಾರಿನ ಸೋಲ್ಸಕಾಯ್ತದ? ಕೊಡ ಇಲ್ಲ. ಇದೊಂದ್ ಚೆನ್ನಾಗ್ ಕಲ್ತಿದ್ಯಾ ಕಣೆ ನೀನು, ನನ್ನ ನೋಡ್ ತಕ್ಷಣ ಬಾಯ್ ಬಿಡ್ತೀಯ. ಅದ್ ಸರಿ, ಇಲ್ಲೇ ಬಿದ್ದಿರ್ತೀಯ, ಮನೆ ಬರ್ತೀಯ? ಯಾಕೆ ಅದಕ್ಕೆ ಕಳ್ತೀಯ? ಸುತ್ತಮುತ್ತ ಯಾವ ಊರ್ನಲ್ಲೂ ನನ್ನ ಮೈಲಾರಿನ ಸೋಲ್ಸು ಟಗರು ಇನ್ನು ಹುಟ್ಟಿಲ್ಲ ಕಣ್ರು. ಇನ್ಯಾರಿದ್ದೀರಾ?
7: ನಾನಿದ್ದೀನಿ.
8: ಓ ಅವತ್ ಸೋತಿದ್ ಸಾಲದು ಅಂತ ಮತ್ ಸೋಲಕ್ ಬಂದ್ರ ಮರಿ ಜಮೀನ್ದಾರ್ರೆ?
7: ಪೋಟಿ ಮುಗಿದ್ಮೇಲೆ ಯಾರು ಗೆಲ್ತಾರಂತ ಗೊತ್ತಾಗತ್ತಲ್ಲ, ಮೊದಲು ನಿನ್ ರೇಟ್ ಏನಂತ ಹೇಳು.
8: ಓ ಕೇಡ್ಗಾಲ ಬಂದಾಗ ಗಂಡ್ಗ ಹೊಂದಿದ್ರು ಸಾಲದು ಅನ್ನೋದು ಇದಕ್ಕೆಯ? ನೀವು ಕಟ್ಟೋದಕ್ಕೆ ದುಪ್ಪಟ್ಟು ದುಪ್ಪಟ್ಟು ಕಟ್ತೀನಿ ನಾನು. ನೀವೇನ್ ಕಟ್ತೀರ ಹೇಳಿ?
7: ನನ್ ಜಾಗೀರ್ನೆಲ್ಲ ಇಡ್ತೀನಿ, ಅದಕ್ಕೆ ಹೇಳ್ರಷ್ಟು ನೀನೇನ್ ಇಡ್ತೀಯ ಹೇಳು.
8: ಈ ಹಳ್ಳಿಲಿ ಇರೋರು ಎಲ್ಲಾ ಜಮೀನ್ ಸೇರಿಸಿದ್ರು, ಇವ್ರ ಜಾಗೀರ್ನ ಕಾಲ್ಬಾಗ ಆಗಕ್ಕಿಲ್ಲ, ಇನ್ ದುಪ್ಪಟ್ಟು ಅಂತ ನಾನು ಏನ್ ತೋರಿಸ್ಲಪ್ಪ?
7: ಈ ಮಾತನ್ನ ದುಪ್ಪಟ್ಟು ಕೊಡ್ತೀನಿ ಅಂತ ಹೇಳಕ್ ಮುಂಚೆನೆ ಯೋಚಿಸ್ಬೇಕಾಗಿತ್ತು, ಈಗ ಮಾತ್ ಬದಲಾಸಕ್ಕಾಗಲ್ಲ. ಸರಿ ನಾನು ಹೇಳ್ತೀನಿ, ನೀನ್ ಗೆದ್ರೆ ನನ್ ಜಮೀನೆಲ್ಲ ಕೊಡ್ತೀನಿ, ನಾನ್ ಗೆದ್ರೆ ನಿನ್ ಮಗಳನ್ನ ಕೊಡ್ತೀಯ? ಆಗುತ್ತೋ ಆಗಲ್ವಂತ ಹೇಳಯ್ಯ, ಇಲ್ಲ ಸೋತೆ ಅಂತ ಒಪ್ಕೋ, ನಾನ್ ಹೋಗ್ತೀನಿ. ಏ ಬಾರಲ್ಲ, ಇವನ ಹತ್ರ ಏನ್ ಮಾತು?
8: ನಿಂತ್ಕೊಳಯ್ಯ, ನನ್ನ ಮೈಲಾರಿನ ಸೋಸೊಟ್ಟಾಗಿರು ಸುತ್ತ ಹತ್ತು ಹಳ್ಳಿನಲ್ಲಿ ಹುಟ್ಟೇ ಇಲ್ಲ, ಕರ್ಸು ನಿಂತಗರ್ನ, ಯಾರ್ ಗೆಲ್ತಾರ ನೋಡೇ ಬಿಡೋಣ.
7: ಅದು ಅದು ಬಾಜಿ ಬೆಟ್ಟಯ್ಯ ಅಂದ್ರೆ ಕೊಟ್ಟ ಮಾತಿಗೆ ತಪ್ಪಬಾರ್ದು.
8: ಬೆಟ್ಟಯ್ಯ ಮಾತು ಕೊಟ್ಟಮೇಲೆ ಮುಗೀತು, ತಲೆ ಬಿದ್ರು ಮಾತಿಗೆ ತಪ್ಪಲ್ಲ. ನೋಡ್ರಪ್ಪ, ನಾನ್ ಗೆದ್ರೆ ಇವ್ರ ಜಮೀನೆಲ್ಲ ನನಗೆ,
7: ನಾನ್ ಗೆದ್ರೆ ಇವನ್ ಮಗಳು ನನಗೆ. ಏನು
8: ಸರಿ ರಾಮಯ್ಯ, ಕರ್ಕೊಂಬರಲ್ಲ ಮೈಲಾರಿನ?
7: ಓ ಮಲ್ಲೇಶಿ ಕರ್ಕೊಂಬ ನಮ್ ತಗರ್ನ.
1: ಈ ಜನ ಯಾಕೆ ಹಿಂಗ್ ಓಡ್ತಾವ್ರೆ?
9: ಕಮಲಮ್ಮ ಕಮಲಮ್ಮ, ನಿನ್ ಗಂಡ ತಗರು ಪೋಟಿಲಿ ನಿನ್ ಮಗಳು ಶಾಂತಿನೇ ಪಣಕ್ಕಿಟ್ಬಿಡೋನಂತೆ.

0: เหมือนอะไรนี
1: ่เมริตาจะดันมากะเกลเซ่เกลซินิตา
2: คำลงมา

0: ಸಾಕ್ರೋ? ಎಂದು ಕಾಣ್ತವ್ರಂಗೆ ಸಿಪಾಯಿ ನಂಗ್ ನೋಡ್ತೀವ್ರಿ?
1: ಸಂತೆ ನಡೆದಿದ್ದೀಶೆ, ನಾವ್ಗೆ ಹಂಗ್ ಹೇಳೋದು ಅಂತ ಭಯ ಆಯ್ತಾಯ್ತ್ರಕ್ಕೋ.
0: ನಿನ್ ಮುಖಕ್ ಮೀಸೆ ಬೇರೆ ಕೇಳು. ಈ ವಿಷಯ ಹೇಳಕ್ಕೆ ಇಷ್ಟೊಂದ್ ಹೆದರಿಕೆನ? ನಾನ್ ಹೇಳ್ತೀನಿ ಬಿಡು. ಸಿಪಾಯಿ ಇರುಕುತವ, 4 ನಿಮಿಷ ಕುಂತ್ ಮಾತಾಡು.
2: ನನ್ನ ಹೆಂಡ್ರಾಗೋ ಶಾಂತಿ ಬಿಟ್ಟು ಬೇರೆ ಯಾರು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಕ್ ಪರ್ಮಿಟ್ ಇಲ್ಲ ಅಂತ ನಾನು ಅವತ್ತು ಹೇಳ್ತೀನಿ. ಆದ್ರೂ ನೀನು
0: ನಿನ್ ಶಾಂತಿ ಈ ಸಿಪಾಯಿ ಸವಸ ಸಾಕು ಅಂತ ಬೇರೆ ಯಾವನಿಗೋ ಹೆಂಡ್ರ ಅನ್ಕೊಂತವಳೆ. ಸಿಪಾಯಿ
2: ಏನಂದ್ರೆ?
0: ಹೌದಯ್ಯ, ನೀನ್ ಇಲ್ಲಿ ಶಾಂತಿ ಶಾಂತಿ ಅಂತ ಸೇಣಿ ಕುಡ್ಕೊಂಡ್ ಕನ್ಸ್ ಕಾಣ್ತಿದ್ರೆ ಆ ನಿನ್ ಮಾವ ಮಗನ್ನೇ ಬಾಜಿಗಿಟ್ಟು ಸೋತವನೆ. ನಿನ್ಗೆ ಹೆಂಡ್ರ ಆಗ್ಬೇಕಾದವಳು ಆ ಜಮೀನ್ದಾರನ್ ಸೊಸ ಆಯ್ತಾಳೋ ಇಲ್ಲ ಅವನ ಮಗನಿಗೆ ರಕ್ಷೆ ಆಯ್ತಾಳೋ ಗೊತ್ತಿಲ್ಲ.

0: ಬ್ಯಾಡ ಬ್ಯಾಡ ಬ್ಯಾಡ, ಈ ಬಾಜಿ ಕಟ್ಟೋ ಚಟ ಒಳ್ಳೇದಲ್ಲ ಅಂತ ಪಡ್ಕೊಂಡೆ, ಕೇಳಲಿಲ್ಲ. ಈಗ ಮಗಳನ್ನೇ ಜೂಜ್ನಗಿಕ್ಕೆ ಸೋತು ಬಂದಿದ್ದೀಯಲ್ಲ. ನೋಡು ಏ ಇಸಿಯ, ಅಳಿ ಮೈನ್ಗೇನಾರು ತಿಳಿದ್ರೆ ಏನಾಯ್ತದ ಗೊತ್ತಾ? ನೀನ್ ಬ್ಯಾಡ ಚಟಕ್ಕೆ ಬಿದ್ದು ಈ ಮನೆ ಎಕ್ಕುಟ್ಟು ಹೋಗುವಾಗ ಮಾವನ್ ಮನೆ ಅಂತ ಮರುಗಿ ಮೂರು ಹೊತ್ತು ಅನ್ನ ಹಾಕ್ತೊಂದ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲಯ್ಯ, ಈಗ ನಿನ್ನ ಸುಮ್ಮನೆ ಬಿಟ್ಟಾನ? ಬಿಡಕ್ಕಿಲ್ಲ. ಹೆಂಡತಿನ ಕಳ್ಕೊಂಡು ಸಿಟ್ಟನಾಗೆ ಸ್ವಂತ ಮಾವ ದಕ್ಷಿಣೆ ಭಸ್ಮ ಮಾಡಿದ ಮಹಾಶಿವನಂಗೆ ತನ್ನ ಪ್ರೀತಿನ ಕಳ್ಕೊಂಡು ಇವನು ನಿನ್ ಸುಮ್ಮನೆ ಬಿಟ್ಟಾನ? ಇಷ್ಟಂದ್ರೆ ಗರಡ್ಗಮ್ಮ ನಿಂತ್ಕೊಂಡಂಗ್ ನಿಂತ್ಕೊಂಡಿದ್ದಿಲ್ಲಯ್ಯ. ಹೋಗಯ್ಯ ಹೋಗು, ಹಳಿ ಮೈನ್ ಕಾಲಕ್ ಬಿದ್ದು ತೆಪ್ಪಾಯ್ತು ಅಂತ ಕೇಳ್ಕೊ, ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಟ್ಟು ನಿನ್ನ ಪಿರಾಣ ಉಳಿಸ್ಕೋ. ಹೋಗಯ್ಯ ಹೋಗಯ್ಯ ಹೋಗು.
1: ಹೋಯ್ತೀನಿ ಕಣಿ, ಹೋಯ್ತೀನಿ.

0: ಹೇಳಿ
1: ನಿನಗೆ ಎಷ್ಟು ಧೈರ್ಯ ಆಯ್ತ್ರೆ, ನನ್ನ ಹುಡುಗಿನ ಜೂಜಲ್ಲಿ ಇಟ್ಟು ಸೋತು ಬರ್ತೀಯ? ನನ್ನ ಶಾಂತಿನ ಜೂಜಲ್ಲಿ ಇಡೋದು ಒಂದೇ, ನನ್ನ ಎದೆಗೆ ಬಾಂಬ್ ಇಡೋದು ಒಂದೇ.

0: Чего?
1: ಯಾರ್ದು ಮನೆಗೆ ನುಗ್ಗಿ ಒಂದು ಹುಡುಗಿನ ಹೊತ್ಕೊಂಡು ಹೋಗೋದು ಸಿಪಾಯಿ ಆಗ್ತಾಗೆ ಸರಿಯಲ್ಲ. ನನ್ನ ಗಳ್ಡಿಯಾಗಿ ಬೆಳೆದ ಗಂಡು ಇಂಥ ಕೆಲಸ ಮಾಡಿದ್ರೆ ನಂಗೆ ಅವಮಾನ ಮಾಡ್ದಂಗೆ.
2: ನಿಮ್ಮ ಹಳ್ಳಿಯವನೊಬ್ಬ ಹುಡುಗಿನ ಮಾರ್ಕೊಂಡ್ರೆ ಅವಮಾನ ಆಗ್ಲಿಲ್ಲ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಹುಡುಗಿನ ಎತ್ಕೊಂಡೋದ್ರೆ ಅವಮಾನನ?
1: ಶಿವು, ನನ್ನ ಮಗ ಆದವನು ಹುಡುಗಿನಿಗೆ ದೂರ ರಾಮ ಅನ್ಸ್ಕೋಬೇಕು, ಸೀತೆಯನ್ನು ಕದ್ದ ರಾವಣ ಆಗಬಾರ್ದು. ನಾಳೆ ಪಂಚಾಯತಿ ಸೇರ್ಸವ, ನ್ಯಾಯ ತೀರ್ಮಾನ ಮಾಡವ.
2: ಈ ಶಾಂತಿನ ಕಟ್ಕೊಳ್ಳೋ ನಾನೇ ಅಂತ ಊರಿಗೆ ಗೊತ್ತಿರುವಾಗ ಏನ್ ಪಂಚಾಯತಿ ಆಗ್ಬೇಕು ಉಸ್ತಾದ್?
1: ಆ ಬೆಟ್ಟಯ್ಯ ಬಾಯಿ ತಪ್ಪು ಕೊಟ್ಟ ಮಾತಿಗೆ ದಂಡ ಹಾಕಣ, ಬಾಜಿಲು ಗೆದ್ದವನಿಗೆ ಬದ್ಲಿ ಬಹುಮಾನ ಕೊಡೋಣ. ನಾಳೆ ತನಕ ತಡ್ಕ ಮಗ, ಏಟ್ ದಿನ ಇವಳಿಗೆ ಎಂತ ಕಾದವನು, ಇನ್ನೊಂದು ದಿನ ತಡ್ಕೊಳಕಾಗಲ್ವಾ? ನನ್ನ ಮಾತು ಕೇಳು, ಅವಳಲ್ಲಿ ಬಿಟ್ಬಿಡು.
2: ಉಸ್ತಾದ್, ನಿಮ್ ಮಾತಿಗೆ ಬೆಲೆ ಕೊಟ್ಟು ನೀವ್ ಹೇಳ್ದಂಗೆ ಕೇಳ್ತಾ ಇದ್ದೀನಿ. ನಾಳೆ ತೀರ್ಮಾನ ಉಲ್ಟಾ ಏನಾದ್ರು ಆದ್ರೆ
3: ಗೆದ್ರೆ ದೇಶ ಗೆಲ್ಲಬೇಕು, ಇಲ್ಲ ಕಂಬಳಿ ಒತ್ಕಂಡ್ ಮನಿಕಬೇಕು. ಅದು ಬಿಟ್ಟು ಶಿಳಾವರ ಲೋಟ್ತಾಗೆ ಬೆಲ್ಲದ ಕಾಫಿನೂ ಕುಡಿಯೋಕ್ ಹೋಗ್ತಿಲ್ದಿರೋ ಹುಡುಗಿಗೆ ಈ ಪಾಟಿ ಅಡಾವುಡಿ ಮಾಡ್ದಲ್ಲ ಮಗ.
4: ಈ ಡಿಫ್ರೆಂಟ್ ವಿಜಿನ್ ಅರ್ಥ ಮಾಡ್ಕೊಳ್ಳೋದು ಸಾನೆ ಡಿಫಿಕಲ್ಟ್ ಡ್ಯಾಡ್. ಮೊದಲನೇ ಗೇಮ್ ಅಲ್ಲಿ ಒಂದು ಹಕ್ಕಿನ ಹಿಡಿದಿದ್ದೀನಿ, ಅದೇ ಹಕ್ಕಿಯಿಂದ ಇನ್ನೊಂದು ಹಕ್ಕಿನ ಹೊಡಿತೀನಿ. ಈ ಇಂಗ್ಲಿಷ್ ಸ್ಕೀಮ್ಗೆ ಆ ಸಿಪಾಯಿ 100% ಸಿಕ್ಕಾಕೋತಾನೆ.
5: ವಿಜಿ, ನಾಳೆ ಪಂಚಾಯತಿಲಿ ಆ ಹುಡುಗಿನ ಬೇಡ ಅಂತ ಹೇಳ್ಬಿಡು.
4: ಬೇಕಾದ್ರೆ ಮಾತಾಡ್ಬೇಡ ಮಮ್ಮಿ, ಇದು ಜಮೀನ್ದಾರ್ ರುದ್ರೇಗೌಡರ ಮರ್ಯಾದೆ ಪ್ರಶ್ನೆ. ಅವ್ರ ಮಗ ಗೆದ್ದಿದ್ದನ್ನ ಯಾವತ್ತು ಬಿಟ್ಕೊಡಲ್ಲ.
3: ಮಗ, ನಾನ್ ನಿನ್ ಜೊತೆ ಗಿಮ್ನಿ ಕಂಡ್ಲ. ನಾಳೆ ಪಂಚಾಯತಿನಾಗ ಯಾರ್ ನ್ಯಾಯ ಗೆಲ್ತೈತೆ, ಯಾರ್ ಮರುಗಾದಿ ಉಳಿತೈತೆ ನೋಡೇ ಬಿಡವಾ.

0: ಸುರ ಹಚ್ಕೊಳ್ಳಿ.
1: ನಿನ್ನೆ ನಡೆದ ಟಗರು ಪೋಟಿಲಿ ನಮ್ ಬಾಜಿ ಬೆಟ್ಟಯ್ಯ ಯಾರೂ ಮಾಡದೇ ಇರುವಂತ ತಪ್ಪು ಮಾಡಿಬಿಟ್ಟಿದ್ದಾನೆ. ತನ್ನ ಮಗಳನ್ನೇ ಪಣವಾಗಿಟ್ಟು ಸೋತಿದ್ದಾನೆ. ಇದ್ರ ಬಗ್ಗೆ ವಿಚಾರಣೆ ಮಾಡೋದಿಕ್ಕೆ ಈ ಪಂಚಾಯತಿ ಸೇರಿದೆ.
2: ಇಂತ ಮನಮುರುಕ್ ಬುದ್ಧಿ ಬೆಟ್ಟ ಹಿಂಗ್ ಬರಬಾರ್ದಾಗಿದೆ, ಬಂದ್ಬಿಟ್ಟದೆ. ಹಂಗಂತ ಮಾನವಂತ್ರ ಆದವ್ರು ನಾವೆಲ್ಲ ಸುಮ್ಕಿದ್ರೆ ನಮ್ಮ ಶಿವನಹಳ್ಳಿನೇ ಒಡೆದೊಯ್ತದೆ. ಅದಕ್ಕೆ ಜೂಜಿನಾಗಿದ್ದಿರೋ ಮರಿಜಮೀನ್ದಾರರು ಮೊದ್ಲಿ ಬಹುಮಾನಕ್ಕೆ ಒಪ್ಕೋಬೇಕು ಅಂತ ಸಿಪಾಯಿ ಪರವಾಗಿ ನಾವೆಲ್ಲ ಕೇಳ್ಕೊಂತ ಇದ್ದೀವಿ.
3: ಬೆಟ್ಟಲ್ ಗೆದ್ದವನು ನಾನು, ಸೋತವನು ಈ ಬೆಟ್ಟಯ್ಯ. ನಮ್ ವ್ಯಾಪಾರದ ಮಧ್ಯೆ ತಲೆ ಹಾಕಕ್ಕೆ ಈ ಸಿಪಾಯಿ ಯಾರು? ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ.
4: ಇಪ್ಪತ್ತು ವರ್ಷದಿಂದ ಶಾಂತಿನ ಈ ದಿಲ್ನಾಗ ಇಟ್ಕೊಂಡು ಕಾಯ್ತಿರೋನು ಕಣೋ ಈ ಸಿಪಾಯಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗ್ ಪ್ರೀತಿಸವಳನ್ನ ಸಂತೆಲ್ ಮಾರೋ ಸರ್ಕ್ ನಂಗೆ ಈ ಬೆಟ್ಟಯ್ಯ ಜೂಜಲ್ಲಿಟ್ಟ ಅಂತ ಗೊತ್ತಾದಾಗ್ಲೇ ನಾನ್ ಅವಳನ್ನ ಒತ್ಕೊಂಡೊಟ್ಟೋಗಿದ್ದೆ. ನನ್ನ ತರದಿ ಉಸ್ತಾದ ಮಾತಕ್ ಬೆಲೆ ಕೊಟ್ಟು ನಾನ್ ಇಲ್ಲಿಗೆ ಬಂದಿದ್ದೀನಿ.
5: ನೀನು ಅಷ್ಟೇ.
4: ನನ್ ಶಾಂತಿನ ಬಿಟ್ಟು ಇನ್ನೇನ್ ಬೇಕಾಗುತ್ತೆ? ಇಲ್ದಿದ್ರೆ ನಾನ್ ಮಾತಾಡಕ್ಕಿಲ್ಲ,
5: ನಾನ್ ಬಂದೂಕ ಮಾತಾಡದೆ ಅಷ್ಟೇ.
3: ಓಹೋ, ಬಂದೂಕ ಅಂದ ತಕ್ಷಣ ಬೆಟ್ಟನಲ್ಲಿ ಗೆದ್ದು ಹುಡುಗಿನ ಬೇಟಲ್ ಸಿಕ್ಬೇಕನ್ನ ಬಿಟ್ಬಿಡಕ್ಕೆ ಏ ಡಿಫ್ರೆಂಟ್ ಬಿದ್ದಿ ಬೇದ್ರ ಬೊಂಬೆ ಅಲ್ಲ ಕಣೋ.
4: ಹುಡುಗಿನ ಜೂಜಲ್ಲಿ ಇಟ್ಟು ದೊಡ್ಡ ತಪ್ಪು ಮಾಡಿರೋದು ಅಲ್ದೆ ಗೆದ್ದಿದ್ದೀನಿ ಅಂತ ಕೈರ ತೋರಿಸಿದ್ರೆ ನಿನ್ನ ಗಾಳಿ ಪಡ್ದಂಗ್ ಗಿರಿಕಿ ಓಡಿಸ್ಬಿಟ್ಟೇನು.
5: ಹುಷಾರ್,
3: ನಾನ್ ಗೆದ್ದಿದ್ದನ್ನ ಬದಲಾಯಿಸೋ ಹಕ್ಕು ಈ ಪಂಚಾಯತಿಗೂ ಇಲ್ಲ.
4: ಕಂಬ ಕಂಡ್ರೆ ಕಾಲೆ ತೊ ನಿನ್ನಂತ ನಾಯಿನ್ ಬದಲಾಯಿಸೋದಕ್ಕೆ ಪಂಚಾಯತಿ ಪಾರ್ಲಿಮೆಂಟ್ ಆಗ್ಬೇಕು. ನಾನ್ ಎರಡುಗಾಲಿನ ಬೂಟೆ ಸಾಕು.
5: ಸಿಕ್ತೀನಿ ಕೈಯಾಗ ಬುದ್ಧಿ ಕೊಟ್ಟು ಪಂಚಾಯತಿ ನಾಳ್ ಮಾಡ್ಬೇಡ. ಜಮೀನ್ದಾರನ ಬದ್ಲಿ ಬಹುಮಾನಕ್ ಒಪ್ಸ ಜವಾಬ್ದಾರಿ ನಂದು.
6: ಬದ್ಲಿ ಬಹುಮಾನಕ್ ನಾವ್ ಒಪ್ಕೊಂಡ್ರು ಬೆಟ್ಟ ಅಂತ ಕೊಡಕ್ ಏನೈತೆ?
1: ಬೆಟ್ಟಯ್ಯ ಬಡವನೇ ಇರಬಹುದು ಜಮೀನ್ದಾರ, ಆದ್ರೆ ನಮ್ ಶಿವನಹಳ್ಳಿ ಜನಕ್ಕೆ ಬಡತನ ಬಂದಿಲ್ವಲ್ಲ. ಬೇಕಾದ್ರೆ ನಂಜಮೀನ್ ತಕ್ಕಳಿ, ನಮ್ ಸಿಪಾಯಿಗೆ ಶಾಂತಿನ ಕೊಡಿ.
3: ಯೋ ಉಸ್ತಾದ್, ನಾವೇನು ಬೀದಿ ಸುತ್ತ ಬೆಗ್ಗರ್ಗಳು ಅನ್ಕೊಂಡ್ಯಾ? ನಮ್ಮ ಹತ್ರ ಇಲ್ದಿರೋ ಜಮೀನು ನಿನ್ನ ಹತ್ರ ಇದೆಯಾ? ಬೇಕಾದ್ರೆ ನನ್ ಜಮೀನ್ ಬಿಟ್ಕೊಡ್ತೀನಿ, ಆ ಹುಡುಗಿ ಮಾತ್ರ ಬಿಟ್ಕೊಡಲ್ಲ.
7: ಬಿಟ್ಕೊಡಕ್ ನೀನೇ ತೋಳನ್ ರಾಯನು? ಬುಂಡೆ ಸಾರಾಯಿನ ಹರಾಜ್ ಗಿಟ್ಟಂಗೆ ಬೆಳೆದ ಹುಡುಗಿನ ಬಾಜಿ ಗಿಟ್ಟವ್ರೆ ನಿನ್ ಬೋಟಿ ತೆಗೆದು ಬಿಡ್ಬೇಕಾಗಿತ್ತು. ಬಾದ್ಕೌ
6: ಏನಯ್ಯ ಸಂಕ್ರಪ್ಪ, ಆ ದ್ವಾಪರದಾಗ ಕಟ್ಕೊಂಡೇನ್ರು ದ್ರೌಪದಿನೇ ಜೂಜಾಗಿಟ್ಟು ಧರ್ಮರಾಯ ದೇವ್ರು ಅನ್ಸ್ಕೊಂಡ? ಈಗ ಇವ್ರು ಹುಡುಗಿನಿಟ್ಟು ಜೂಜಾಡಿದ್ರೆ ತೆಪ್ಪಾಗೋಯ್ತದ?
1: ಸ್ವಾಮಿ, ಮನುಷ್ಯರನ್ನ ಮನುಷ್ಯರು ಜೂಜಲ್ಲಿಟ್ಟು ಮಾಡ್ಕೊಳ್ಳೋದಕ್ಕೆ ಇದು ಮಹಾಭಾರತದ ಕಾಲ ಅಲ್ಲ.
8: ಧರ್ಮರಾಯ ಆ ತಪ್ಪು ಮಾಡಿದ್ದಕ್ಕೆ ದುಶ್ಯಾಸನ ದ್ರೌಪದಿ ಸೆರೆಗೆಳ್ದಿದ್ದು ಕುರುಕ್ಷೇತ್ರ ಆಗಿತ್ತು.
1: ಅದೇ ತಪ್ಪನ್ನು ಇಲ್ಲೂ ಮಾಡಿ ಈ ಶಿವನಹಳ್ಳಿನ ಮತ್ತೆ ಕುರುಕ್ಷೇತ್ರ ಮಾಡಬೇಡಿ.
4: ಬರೀ ಕುರುಕ್ಷೇತ್ರ ಅಲ್ಲ, ಬಾಂಬೆ ಸರ್ವನಾಶದ ಹಿರೋಶಿಮಾ ಆಗ್ಬಿಡುತ್ತೆ.
9: ನನ್ ಗಂಡ ಮಾಡಿದ ತಪ್ಪಿಗೆ ನನಗ್ ಶಿಕ್ಷೆ ಕೊಡಿ. ಜೀವ ಇರೋ ಗಂಡ ನಿಮ್ಮನೆ ಜೀತ ಮಾಡ್ತೀನಪ್ಪ, ಆದ್ರೆ ಚಿಕ್ಕೋಳಿದ್ದಾಗಿಂದ ಸಿಪಾಯಿಗೆ ಕೊಡಬೇಕು ಅಂತ ನನ್ನ ಮಗಳ ಬಾಳಿಗೆ ಬೆಂಕಿ ಇಡಬೇಡಪ್ಪ, ನಿನ್ನ ಕಾಲಿಗೆ ಬಿದ್ದು
6: ಬೇಡ್ಕೊಂತೀನಿ. ನೀವು ಮನಸ್ಸಾಗ ಸಾವಿರ ಅನ್ಕೋಬಹುದು, ಅದು ಮುಖ್ಯ ಅಲ್ಲ. ನಿನ್ ಗಂಡ ಸಂತೆ ಒಳಗೆ ಸಾವಿರಾರು ಜನದ ಮುಂದೆ ಮಾತು ಕೊಟ್ಟವನೆ, ಅದು ಉಳಿಸ್ಕೊಳ್ಳೋದು ಮುಖ್ಯ. ಏನಯ್ಯ ಬೆಟ್ಟಯ್ಯ ಹೇಳು, ಒಟ್ ಮಾತಂತೆ ನಡ್ಕೊಂಡು ಬರ್ಬಾದಿ ಉಳಿಸ್ಕತ್ಯ? ಇಲ್ಲ ನಿನ್ ಎಲ್ ಬಿಲ್ಲ ನಾಲ್ಗೆನ ಎಕ್ಕಡ ಅಂತ ಕರಿಬೇಕ?
1: ಬಾಜಿ ಕಟ್ಟೋದ್ರಲ್ಲಿ, ಮಾತು ಉಳಿಸ್ಕೊಳ್ಳೋದ್ರಲ್ಲಿ, ಸುತ್ತಮುತ್ತಲ ಹಳ್ಳಿಲಿ ದೊಡ್ಡ ಮನುಷ್ಯ ಅನ್ಸ್ಕೊಂಡ್ರು ನೀನು? ಈಗ ಬಾಯ್ ಬಿಟ್ಟು ಹೇಳಯ್ಯ.
9: ತಗೊಂಡು ನಮ್ಮ ಮಾನ ಉಳಿಸಯ್ಯ.
3: ಯೋ ಬೆಟ್ಟಯ್ಯ, ಕೊಟ್ ಮಾತನ್ನ ಹಿಂದಕ್ಕೆ ತಗೊಂಡು ಹಿಜರ ಅನ್ಸ್ಕೋಬೇಡ. ಬೇಕಾದ್ರೆ ನಿನ್ ಮಗಳನ್ನ ಆ ಸಿಪಾಯಿಗೆ ಕೊಟ್ಟು ಮದುವೆ ಮಾಡು. ಆದ್ರೆ

0: ಬಾಯಿ ಬಿಡು ಅವನ್ನ.
1: ಸಿಪಾಯ ಇಷ್ಟು ದಿವಸ ಅಳಿಮಯ ಅಂತಿದ್ದ ಅವನ್ಗೆ ಹಿಂಗ ಸಿಪಾಯ ಹೌದಾ?
0: ಹೌದು ಕಣಯ್ಯ, ನೀನ್ ನನ್ನ ಅಳಿಮಯ ಅಲ್ಲ, ನನ್ನ ಮಗಳು ನಿನಗೆ ಕೊಡಕ್ಕಿಲ್ಲ.
1: ಏನಂದೆ?
0: ಹೋಟೆಲ್ ಮಾತು ಕೊಟ್ಟಂಗೆ ಚಿಕ್ಕ ಜಮೀನ್ದಾರರಿಗೆ ನನ್ನ ಮಗಳನ್ನ ಕೊಡೋದು. ನಿನ್ನಂತ ಕಟ್ಕನಿಗೆ ಹುಡುಕನಿಗೆ ನನ್ನ ಮಗಳನ್ನ ಕೊಡಕ್ಕಿಲ್ಲ, ನನ್ನ ಮಗಳನ್ನ ಜಮೀನ್ದಾರಣಿ ಮಾಡ್ತೀನಿ.
2: ನಿನ್ನಂತ ಕೊಲೆಗಾರನ್ಗೆ ನನ್ನ ಮಗಳನ್ನ ಕೊಡಕ್ಕಿಲ್ಲ. ಇಲ್ಲಿಡು, ನೀನ್ ನಮ್ ತಂಟೆಗೆ ಬರೋದ್ ಬಿಟ್ಬಿಟ್ಟು ಹೊಂಟೋಗಯ್ಯ.
3: ಎತ್ತಪ್ಪ ಮನೆ ಮಗಳು ಕೊಡಕ್ಕಿಲ್ಲ ಅಂತ ಅವ್ರೆ, ಇನ್ನೇನೈತೆ, ಮುಗ್ದೋಯ್ತು, ಹೇಳ ಸಂಕಲ್ಪ.
4: ಬೆಟ್ಟಯ್ಯನೇ ಹಂಗಂದ್ಮೇಲೆ ಪಂಚಾಯತಿ ತೀರ್ಮಾನ ಅದೇ ಅಪ್ಪ.
1: ಉಸ್ತಾದ್ ನೀವು ಕೂಡ ಹೆಣ್ಣನ್ನ ಪ್ರೀತಿ ಮಾಡೋನ್ಗಿಂತ ಹೆಣ್ಣನ್ನ ಕೊಂಡ್ಕೊಳ್ಳೋನ್ಗೆ ಜೈ ಅನ್ನೋ ನಿಮ್ ನ್ಯಾಯಕ್ಕೆ ಧರ್ಮಕ್ಕೆ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ದಿರೋ ನಿಮ್ಮಂತ ಲೋಕ ಯಾರು ಬೇಕು?

0: ಮದ್ವೆ ವ್ಯವಸ್ಥೆ ಎಲ್ಲ ಹೆಂಗ್ಲ ನಡೀತಾ ಐತೆ?
1: ಸರಿಯಾಗಿ ನಡೀತಾ ಐತೆ ಬುದ್ಧಿ. ಆಚಾರ ಮಾತ್ರ ಒಡವೆ ತಂದ್ಕೊಡ್ಲಿಲ್ಲ, ನಾನೇ ಹೋಗಿ
2: ನೋಡ್ಕೊಂಬತ್ತೇ.
0: ನಿಂತ್ಕೊಳ್ಳ. ಏ ಜಮೀನ್ದಾರ್ ರುದ್ರೇಗೌಡ್ರ ಮನೆ ಮದ್ವೆ ಅಂದ್ರೆ ನೀನ್ ಯಾಕೆ ಆಚಾರಿ ತಕ್ ಹೋಗ್ಬೇಕು? ಅವನೇ ಒಡವೆ ಎಲ್ಲ ತಕ್ಕೊಂಡು ಇಲ್ಲಿಗೆ ಬರ್ತಾನೆ.
1: ಓಹೋ ಬುದ್ಧಿ ಬುದ್ಧಿ ಬುದ್ಧಿ ಇಲ್ಲಿ
0: ಏ ಬಂಡೆ ತಂದೆ, ಇದ್ ನಾನ್ ನೋಡ್ಕೊತೀನಿ. ನೀನ್ ಮೊದ್ಲು ಆಚಾರಿ ಮನೆ ತಕ್ ಹೋಗಿದ್ ಬಾ ಹೋಗು.
1: ಈಗ ತಾನೇ ಹೋಗೋದ್ ಬೇಡ ಅಂದ್ರಲ್ಲ ಬುದ್ಧಿ,
0: ನಾನ್ ಈಗ ಹೋಗ್ ಬಾ ಅಂತೀವ್ನಿ. ಬರೋನ್ ಬರ್ತಾನೆ ಅಂತ ಕಾಯ್ತಾ ಕುಂತ್ರ ಆಗ ಕೆಲ್ಸ ಆಯ್ತದೇನ್ಲ? ಮೊದ್ಲು ಹೋಗಿದ್ ಬಾ ಹೋಗ್.
1: ಹ್ಮ್ ಆಯ್ತು ಬುದ್ಧಿ. ಲಕ್ಷ್ಮೋ ಒಸಿ ಆಚಾರ ಮನೆ ತಗೋ ಹೋಗಿದ್ ಬತ್ತೀನಿ.
3: ಮದ್ವೆ ಆಗಿ ಇವತ್ತಿಗೆ 3 ವರ್ಷ ಆತು, ದೇವಸ್ಥಾನಕ್ ಹೋಗ್ ಬರೋಣ ಅಂದೆ.
1: ಮೊದಲು ನಮ್ ದೇವ್ರ ಕೆಲ್ಸ ಮಾಡವ, ಆಮೇಲೆ ನಿಮ್ ದೇವ್ರ ನೋಡವ. ಬರ್ಲ
3: ಬರವಾಗ ಒಂದಿಟ ಹಾಲ್ ತಕ್ಕಂಬ, ಪಾಯಸ ಮಾಡವ.
1: ಆಗ್ಲಿ ಚಿನ್ನು.

0: ಅವರೇ ಇದೇನ್ರವ್ವ ಬಡವ್ರ ಮನೆ ಬಾಗಿಲು ಕಾಯ್ತಾ ಇದ್ದೀರಿ, ಹೇಳಿ ಕಳ್ಸಿದ್ರು ನಾನೇ ಬರ್ತಾ ಇದ್ದಲ್ರವ್ವ.
1: ನಮ್ ಲಕ್ಷ್ಮಿನೂ ಸರಿಯಾಗವಳೆ, ನಿಮ್ಮನ್ನ ಇಲ್ಲೇ ನಿಲ್ಸ್ಬಿಟ್ಟು ಬಾಗಿಲು ಹಾಕೊಂಡು ಇವಳು ಏನ್ ಮಾಡ್ತಾವಳೆ ಅಂತ. ಓ ಲಕ್ಷ್ಮ ನೋಡಿ ಇಲ್ಲಿ ಯಾರು ಬಂದವ್ರೆ ಅಂತ.
0: ಅವರೇ ಯಜಮಾನರು ಹೇಳಿದ್ರು ಆಚರ್ತಾವ ಹೋಗ್ಬಿಟ್ಟು ಒಡವೆನೆಲ್ಲ ತಕೊ ಬಂದ್ಬಿಡಪ್ಪ ಅಂತ.
1: ನಾನು ಲಕ್ಷ್ಮಿ ಪಾಯಸ ಮಾಡ್ತೀನಿ, ಹಾಲ್ ತತ್ತಾರಲ್ಲ ಅಂದಿದ್ಲು, ಅದಕ್ಕೆ ಹಾಲ್ ಕೊಟ್ಟಾಗವ ಅಂತ ಬಂದೆ ಕಣ್ರವ್ವ. ನಾನು ಇಲ್ಲಿ ಹೊಂಟು ಬಿಡ್ತೀನಿ ಕಣ್ರವ್ವ.
2: ಅವರೇ ನಿಮ್ ಮಗನ್ ಮದುವೆಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿವಿನಿ, ಚಪ್ಪರ ಹಾಕ್ಸಿವಿನಿ ತಿನ್ನಿಸಿ

0: ಲಕ್ಷ್ಮಿ.
1: ಏನು?
0: ಏನು ಇಲ್ಲ. ಇಡ್ದಿನ ನಿಮ್ ತಾವ ನಿಯತ್ತಿಂದ ಕೆಲಸ ಮಾಡ್ಕೊಂಡಿದ್ದಕ್ಕೆ ನೀವು ನನಗೆ ಸರಿಯಾದ ಬಹುಮಾನ ಕೊಟ್ಬಿಟ್ರಿ, ಸರಿಯಾದ ಬಹುಮಾನ ಕೊಟ್ಬಿಟ್ರಿ. ನೀವು ಕೊಟ್ಟಿರೋ ಬಹುಮಾನ ಹೊತ್ಕೊಂಡು ಹೋಗಾಕೆ ನನಗೆ ಈ ಭುಜ ಸಾಲಕ್ಕಿಲ್ಲ. ಅದಕ್ಕೆ ನಾನು ಇವತ್ತೇ ಹೊಂಟೋಯ್ತೀನಿ.
1: ಶಿವು
2: ಸಿಪಾಯಿ,
1: ಶಿವು ನೀ ಹಿಂಗ್ ಮನೆ ಒಳಗೆ ಸೇರ್ಕೊಂಬಿಟ್ರೆ ನಮಗ್ ಬದುಕೋತ್ರ ಅಣವು ಇಲ್ದಂಗ ಆಗೋಯ್ತದೆ. ಬಾಗಿಲ್ ತೆಗಿ ಬಾರ ಮಗ, ಒಂದ್ ನಾಕ್ತು ತನ್ನಾನಾರು ತಿನ್ನಿವಂತೆ ಬಾ ಕಣ್ಮಗ.

0: ಈಗ ನೋಡಿ ಕಮಲಮ್ಮ, ನನ್ನ ಸೊಸೆಗೆ
1: ಮಹಾಲಕ್ಷ್ಮಿ ಕಡೆ ಬಂತು. ಬಡವ್ರ ಮನೆ ಹುಡುಗಿಗೆ ನಿಮ್ಮನೆ ಒಡವೆ ಎಲ್ಲ ತೊಡಿಸಿ ದಸರಾ ಗೊಂಬೆ ಮಾಡಿದಿರವ್ವ. ಆದ್ರೆ ಅವಳು ಮಗದಾಗೆ ಇನ್ನು ಒಂದು ಒಡವೆ ಕಾಣಿಸ್ತಾ ಇಲ್ರವ್ವ.
0: ಏನು, ನಾನು ಯಾವುದು ಮರ್ತಿಲ್ವಲ್ಲ, ಅದು ಯಾವುದು ಅಂತ ಹೇಳಿ, ಈಗಲೇ ತರಿಸ್ಬಿಡ್ತೀನಿ.
1: ನಗು ಕಂಡ್ರವ್ವ, ನಗು. ಅದು ಒಂದು ಒಡವೆ ಇದ್ದಿದ್ರೆ 100 ತೊಲ ಬಂಗಾರ ಹಾಕಿದ್ರು ಸಿಗದೆ ಇರೋ ಸಿಂಗಾರ ನನ್ನ ಮಗಳು ಮಕ್ಕದಾಗಿರ್ತಿತ್ತು. ಅದೇ ಇಲ್ವಲ್ರವ್ವ.
0: ನಗಮ್ಮ ಶಾಂತಿ, ನಗಮ್ಮ.

0: ಮಾಡ್ತಿದೀಯ? ಆಟಕ್ಕೆ ಕಿರೋ ಪಗಡೆನ ಯಾಕೆ ಏನು ಅಂತ ಕೇಳಿದ್ರೆ ಅದೇನ್ ಹೇಳುತ್ತಮ್ಮ? ಆಟ ಆಡ್ತಿರೋರು ಹೇಳ್ಬೇಕು. ನಾನು ಆಟಕ್ಕಿಟ್ಟಿರೋ ಬೊಂಬೆ ಅಷ್ಟೇ.
1: ಸಿಪಾಯಿ, ನಿನ್ ಶಾಂತಿ, ನಿನ್ ಶಾಂತಿಗಾಗ್ತಿರೋ ಮೋಸ ತಪ್ಪಿಸೋಕೆ ಹೇಳು ಸಿಪಾಯಿ. ಸಿಪಾಯಿ, ಮೋಸದ ಆಟ ಆಡಿ ನಿನ್ ಶಾಂತಿನ ಕಿತ್ಕೊಂಡು ಅವರಿಗೆ ಪಾಠ ಕಲಿಸೋಕೆ ಹೇಳು ಸಿಪಾಯಿ. ನಿನ್ ಶಾಂತಿನ ಅನ್ಯಾಯವಾಗಿ ಮದುವೆ ಆಗ್ತಿರೋರ್ನ ತಡೆಯೋಕೆ ಹೋಗು ಸಿಪಾಯಿ.
2: ಅದೇನ್ ನಡೀತು ಅಂತ ಸರಿಯಾಗಿ ಹೇಳು.
3: ಆಹಾ, ನಾನ್ ರಾಂಗ್ ಆಗ್ತಾ ಇದ್ದೇನು, ಟೈಮ್ಗೆ ಸರಿಯಾಗಿ ರೈಟ್ ಮಾಡಕ್ ಬಂದ್ಬಿಟ್ಟಲ್ಲ ಸಿಪಾಯಣ್ಣ.
2: ಮೋಸ್ತಾಟ ಆಡಿ ನಮ್ಮ ಮಾವನ ಗೆಲ್ಬಹುದು, ನಾಟಕ ಮಾಡಿ ಊರವನ್ನ ಮರಳು ಮಾಡಬಹುದು, ಆದ್ರೆ ಈ ಸಿಪಾಯಿಗೆ ಮೋಸ ಮಾಡಕ್ಕಾಗಲ್ಲ.
3: ಮೋಸ ಯಾರಯ್ಯ ಮೋಸ ಮಾಡಿರೋದು? ನಿಮ್ ಮಗ ಅವತ್ ಸಂತೆನಾಗ್ ಮಾಡಿದ ಮೋಸನಲ್ಲ ಈ ಸಿಪಾಯಿ ತಾವು, ನಾನೇ ಹೇಳ್ಬಿಟ್ಟಿವ್ನಿ.
4: ಏನ ಸಂತೆಯಾಗ ಮೋಸ ನಡೀತಾ? ಅದೇನ್ ನಡೀತು ಅಂತ ಸರಿಯಾಗಿ ಹೇಳ ಐವಾನ್.
3: ಅವತ್ತು ಸಂತೆನಾಗೇ

0: ಹಿಂಗೆಲ್ಲ ಮಾಡಿದ್ರ?
1: ಹೌದು ಉಸ್ತಾದ್, ಇವರು ಊರು ಕೆರೆಗೆಲ್ಲ ಮಂಗಳ ಕಾರ್ಯ ಮಾಡಿಸಿ ಹೋಳಿಗೆ ಊಟ ಹಾಕ್ಸೋ ಜನ ಅಲ್ಲ, ಭತ್ತದ ಬಣವೆಗೆ ಬೆಂಕಿ ಹಾಕ್ಸಿ ಅರಳು ಹುರಿಯೋ ಜನ. ಇವರಿಂದ ಲಕ್ಷ್ಮಣ ಹೊಟ್ಟು ಅನ್ಯಾಯನ ನಿಲ್ಸಿ ಉಸ್ತಾದ್, ಈ ಮದುವೆನ ನಿಲ್ಸಿ.
0: ಇಲ್ಸ ನಿನ್ ವರ ಅಥವಾ ನಾವು ಪಾಳ್ಳೆಗಾರ ವಂಶದವರು, ನಮ್ಮ ಕುಲದಾಗ ಒಂದ್ ಕಿತ್ತ ಚಪ್ರ ಹಾಕ್ಸಿ ತಿಬ್ಣ ಕಟ್ಸಿದ ಮೇಲೆ ಯಾವ ಕಾರಣಕ್ಕೂ ಮೂರ್ತಾಮೆ ಇರಂಗಿಲ್ಲ, ಮದುವೆ ನಿಲ್ಸಂಗಿಲ್ಲ.
2: ಸರಿಯಾಗಿದೆ ಡ್ಯಾಡ್,

0: ವ್ಯಾಪಾರಿಗೆ ಸಾಧ್ಯ ಆಗಕ್ಕೆ ಸೂಪರ್ ಮ್ಯಾನ್ ಬಂದ್ಬಿಟ್ಟವನೆ.
1: ಚಂದ್ರು, ಏನಿದೆ ಆಶ್ಚರ್ಯ?
2: ಕರೆಕ್ಟ್ ಟೈಮ್ಗೆ ಬಂದೆ ಅಲ್ವಾ?
3: ಏ ಪುರೋಹಿತ, ಮದುವೆ ಮಾತ್ರ ಹೇಳಯ್ಯ.
4: ಓಂ ಸುಮಕಸ್ತದ ಕದಂತಸ್ಥ ಕಪಿಲೋಗತ ಕನ್ನಕ ಲಂಬೋದರಸ್ಥ ವಿಘಟ ವಿಘ್ನರಾಜೋ ಗಣಾಧಿಪ
3: ಗತಿಮೇಳ
4: ಗೋಮಕೇತ ಗಣಾಧಿ.

0: ನೋಡಮ್ಮ ಶಾಂತಿ, ನಾವಿಬ್ರು ಸೇನೆಯಲ್ಲಿದ್ದಾಗ ಸೋಲು ಅನ್ನೋದನ್ನೇ ಕಂಡಿರಲಿಲ್ಲ. ಶಿವ ಚಂದ್ರು ಅಂತಂದ್ರೆ ಆಲ್ವೇಸ್ ವಿನ್ನರ್ಸ್. ಇವತ್ತು ನಾನು ಅಚಾನಕ್ ಆಗಿ ಇಲ್ಲಿಗೆ ಬಂದೆ, ಸ್ನೇಹಿತನ ಸಕ್ಸಸ್ ನಲ್ಲಿ ಸಾಧ್ಯತೆ, ಅದು ನನಗೆ ಸಂತೋಷ. ಸೇನೆಯಲ್ಲಿದ್ದಾಗಿಂದ ಶಾಂತಿ ಶಾಂತಿ ಅಂತಿದ್ದ ಶಿವಗೆ ಈ ಶಾಂತಿನೇ ಸಾಧ್ಯತೆ, ಅದು ಅವನಿಗೆ ಡಬಲ್ ಸಂತೋಷ. ತರ್ವಾತ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋನು ನಿನ್ ಗಂಡಾಗಿದ್ದಾನೆ ಅಂತಂದ್ರೆ ನಿನಗೆ ತ್ರಿಬುಲ್ ಸಂತೋಷ ಆಗಿರಬೇಕು ಅಲ್ವಾ? ನೋಡಮ್ಮ, ಈ ಪ್ರೀತಿನ ಜೋಪಾನ ಮಾಡೋದು ನಿನ್ ಜವಾಬ್ದಾರಿ. ಬಲಗಾಲಿಟ್ಟು ಒಳಗ್ ಬಾ. ಶಿವ, ನಿಂಗೆ ಮನೆ ತುಂಬಾ ಮಕ್ಕಳಾಗಲಿ, ಆ ಮಕ್ಕಳೆಲ್ಲ ಸಿಪಾಯಿಗಳಾಗಲಿ. ಶಿವ, ಏನೋ ಐತಲ್ಲ
1: ಅದು
0: ನಿನ್ ಜೀವನ ಸರಿ ಆಯ್ತಲ್ಲ, ಈಗ ನಿನ್ ಮನೇನ ಸರಿ ಮಾಡಬಹುದಲ್ಲ?
1: ನೀನ್ ಬಂದ್ಮೇಲೆಲ್ಲ ಸರಿ ಹೋಗ್ಲೇಬೇಕಲ್ಲ.
0: ನ್ಯೂಸ್ ಪೇಪರ್, ನನ್ನ ಸ್ನೇಹಿತನ ಸಂತೋಷನ ಕೊಂಡಾಡೋಕೆ ಏನಾದ್ರೂ ಏರ್ಪಾಟ್ ಮಾಡೋಣ ಬಾ.
2: ಎಸ್ ಸರ್.
0: ಎಸ್.

0: ನೆನಪು.
1: ಇವತ್ತು ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಈ ಸಂತೋಷನ ವಿವರಿಸಕ್ಕೆ ನನ್ನ ಹತ್ರ ಪದನೇ ಇಲ್ಲ. ಶತ್ರುಗಳನ್ನ ಸೋಲ್ಸಿ ನಮ್ ಬಾವುಟ ಆಡಿಸಿದ ಸಂತೋಷ, ವರ್ಷ ಎಲ್ಲ ದುಡ್ಡ ರೈತನಿಗೆ ಫಲ ಸಿಕ್ಕಿದ ಸಂತೋಷ, ನನ್ನ ಗೆಳೆಯ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಆಸೆ ಪೂರೈಸ್ತ. ಏ ಬೊಂಬೆ, ನಿನ್ನ ಆಸೆ ಏನು ಹೇಳೆ, ನಿನ್ನ ಇಷ್ಟ ಏನಂತ ಹೇಳೆ, ಅದೇನೇ ಆದರೂ ನಾನು ಪೂರೈಸ್ತೀನಿ. ಹಾಂ,
2: ಇಷ್ಟು ವರ್ಷದಿಂದ ನೀವು ನಾನೇನೇ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ರೆ ಹೊರತು ಒಂದು ದಿವಸನಾದ್ರೂ ನಾನ್ ನಿಮ್ಮನ್ನ ಇಷ್ಟಪಡ್ತೀನೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕಾದ್ರೂ ಪ್ರಯತ್ನ ಪಟ್ರ? ಹುಟ್ಟಿದ ಅಪ್ಪ ಅಮ್ಮ ನಿಮ್ಮನ್ನ ಅಳಿಯ ಅನ್ಕೊಂಡಾಗ್ಲೂ ನನ್ನ ಇಷ್ಟ ಕೇಳಲಿಲ್ಲ. ನಮ್ಮಪ್ಪ ನನ್ನ ಜೂಜಲ್ಲಿಟ್ಟು ಸೋತಾಗ್ಲೂ ನನ್ನ ಇಷ್ಟ ಕೇಳಲಿಲ್ಲ. ನನ್ನ ಹೆಸರಲ್ಲಿ ಸೇರಿದ ಊರ್ ಪಂಚಾಯತಿಲಿ ದೊಡ್ಡವರು ಕೂಡ ನಿನ್ನಿಷ್ಟ ಏನಮ್ಮ ಅಂತ ಕೇಳಲಿಲ್ಲ. ನನ್ನ ಗರ್ಭಗುಡಿಗೆ ಎಳ್ಕೊಂಡು ಹೋಗಿ ತಾಳಿ ಕಟ್ಟುವಾಗ ಕೂಡ ನೀವು ನನ್ನ ಇಷ್ಟ ಕೇಳಲಿಲ್ಲ. ಈಗ ಯಾಕೆ ನನ್ನ ಇಷ್ಟ ಕೇಳ್ತೀರಾ? ನನಗೆ ಅಲಂಕಾರ ಇಷ್ಟ ಇಲ್ಲ, ನನಗೆ ಈ ಅಲಂಕಾರನೂ ಇಷ್ಟ ಇಲ್ಲ, ನನಗೆ ಯಾವುದೂ ಇಷ್ಟ ಇಲ್ಲ. ನನಗೆ ಅಕ್ಕಿ ಹಾಗೆ ಹಾರಾಡ್ಬೇಕು ಅಂತ ಇಷ್ಟ, ನಗು ಹೂವಿನ ಮಧ್ಯೆ ಜೇನಿನ ಹಾಕಿರ್ಬೇಕು ಅಂತ ಇಷ್ಟ, ಚಂದ ಮಾಮನ ಬೆಳಕಲ್ಲಿ ಕುಣಿದಾಡ್ಬೇಕು ಅಂತ ಇಷ್ಟ. ಏನನ್ನಿಷ್ಟ ನನಗೆ.

0: ಹೋಗಿಪ್ಪ ಹೋಗಿ ಹೋಗಿ ಹೋಗಿ ಎಲ್ಲ ಹೋಗಿ. ಶಿವ ಏನಾಯ್ತು ಶಿವ? ಕಮಾನ್ ಕೂಲ್ ಡೌನ್. ಅವನೇನ್ ತಪ್ಪು ಮಾಡಿದ ಅಂತ ಹಾಗೆ ಹೊಡೆದಿದ್ಯಾ?
1: ಅವನು ಪ್ರೀತಿ ಮಾಡ್ತಿದ್ದಾನೆ. ಅವನ್ ಪ್ರೀತಿ ಮಾಡ್ತಿರೋ ಹುಡುಗಿ ಅವನ ಪ್ರೀತಿ ಮಾಡ್ತಿದ್ದಾಳ ಅಂತ ತಿಳ್ಕೊಳ್ದೆ ಅವನ ಪ್ರೀತಿ ಮಾಡ್ತಿದ್ದಾನೆ, ಅದೇ ಅವನ್ ಮಾಡ್ತಿರೋ ದೊಡ್ಡ ತಪ್ಪು.
2: ನನ್ ಬೊಂಬೆಗೆ ಅಕ್ಕಿಯಾಗ ಹಾರಾಡ್ಬೇಕಂತೆ, ನಗೋ ಹೂವಿನ ಜೊತೆ ಜೇನಾಗಿರ್ಬೇಕು ಅಂತ ಇಷ್ಟ ಅಂತೆ, ಆ ಚಂದಮ್ಮನ ಜೊತೆ ಚಕ್ಕಂಡ ಆಡ್ಬೇಕಂತೆ. ನಿಜವಾದ ಪ್ರೇಮಿ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಅಂತ ಅವಳು ಗೊತ್ತಿಲ್ಲ ಅಂತ ಕಾಣಿಸ್ತಾ.

0: ಇದೇನ್ ಚಂದ್ರು, ನೀನು ಬಂದಿದ್ ಯಾಕೆ ಅಂತ ಹೇಳ್ದೆ, ದಿಢೀರಂತ ಹೊರಟ್ಬಿಟ್ಟೆ?
1: ಹೇಳ್ತೀನಿ ಶಿವ. ಮೇಜರ್ ಚಂದ್ರಕಾಂತ್, ನಿಮಗೆ ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳು ಚೀಟಾ ಗ್ಯಾಂಗ್ ಗೊತ್ತಿರ್ಬೇಕಲ್ವಾ?
2: ಎಸ್ ಸರ್.
1: ಆ ಗ್ಯಾಂಗ್ನವರು ನಮ್ಮ ಸರ್ಕಾರದ 7 ಜನನ ಕಿಡ್ನಾಪ್ ಮಾಡ್ಯಾರ. ಅವ್ರನ್ನ ಜೀವಂತ ಬಿಡಬೇಕಾದ್ರೆ ನಾವು ಟಾಡಾ ಕೇಸ್ ಹಾಕಿ ಅರೆಸ್ಟ್ ಮಾಡಿರೋ ಅವ್ರ ಕಡೆಯವ್ರನ್ನ 1 ವಾರದಲ್ಲಿ ಬಿಡುಗಡೆ ಮಾಡ್ಬೇಕಂತೆ. ಇದು ಅಸಾಧ್ಯ ಅಂತ ನಿಮಗೂ ಗೊತ್ತು. ನಮ್ಮವ್ರನ್ನ ರೆಸ್ಕ್ಯೂ ಮಾಡೋದು, ಆ ಗ್ಯಾಂಗ್ನ ಒಡೆಯೋದು ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ಈ ಸೀಕ್ರೆಟ್ ಮಿಷನ್ನ ನಿಮಗೆ ಒಪ್ಪಿಸ್ತಾ ಇದ್ದೇನೆ. ನಿಮಗೆ ಎಷ್ಟು ಜನ ಮಿಲ್ಟ್ರಿನವ್ರು ಬೇಕು, ಏನ್ ಸಹಾಯ ಬೇಕು ಹೇಳಿ.
2: ನನಗೆ ಅವ್ರು ಯಾರು ಬೇಡ, ನನ್ನ ಸ್ನೇಹಿತ ಸಿಪಾಯಿ ಒಬ್ಬ.
1: ಸಿಪಾಯಿ?
2: ಹ್ಮ್, ಸಿಪಾಯಿ ಶಿವ. ನಾನು ಅವನ ಜೊತೆಲಿದ್ರೆ ಸೋಲು ಅನ್ನೋ ಮಾತೇ ಬರಲ್ಲ.
1: ಗೋ ಅಹೆಡ್, ಆಲ್ ದಿ ಬೆಸ್ಟ್.
2: ಥ್ಯಾಂಕ್ ಯು ಸರ್.
0: ಚಂದ್ರು, ನಾನು ನಿನ್ನ ಜೊತೆ ಬರ್ತಾ ಇದ್ದೀನಿ. ಕಮಾನ್ ಕಮಾನ್.
3: ಸಿಪಾಯಿ ಅಣ್ಣ ಊರಲ್ಲಿಲ್ಲ, ಮೇಜರ್ ಸಾಹೇಬ್ರ ಜೊತೆ ಸೇನೆ ಕೆಲಸಕ್ಕೆ ಅಂತ ಬೆಳಗ್ಗೆನೆ ಹೊಟ್ಟೋದ್ರು. ಯಾಕೆ ನಿಮ್ಗೆ ಹೇಳಿಲ್ವಾ?
4: ಹೆಂಡ್ತಿಗೆ ಹೇಳ್ದೆ ಇರ್ತಾರ ಅವ್ರು? ಹೇಳ್ದಾಗೆಲ್ಲೋ ಪಾಪ ನೀವು ನಿದ್ದೆ ಮಂಪ್ರಲ್ಲಿದ್ರಿ ಅಂತ ಕಾಣುತ್ತೆ.

0: ಶಿವು, ಸಬಾಷ್, ಸಬಾಷ್ ಕಣ್ಮಗ, ಸಬಾಷ್. ನಂಗ್ ಗೊತ್ತಿತ್ತು, ನಮ್ ಮೂರು ಗೌರವನ ತಂದ್ಕೊಟ್ಟೆ.
1: ಅತ್ಯವ್ವ, ನನ್ ಶಾಂತಿ ಆಗಿದ್ದಾಳೆ. ಶಾಂತಿ,
2: ನಮ್ ಜೀವನ ಇನ್ ಯಾರು ಹಾಳು ಮಾಡಬಾರ್ದು. ನೀವ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು.

0: ಇವಳಿಗೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
2: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಯೇ ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ ಕೆ ವಿಕಾಸ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಕೇಂದ್ರೀಯ ಊರ್ಜಾ ಔರ್ ಆವಾಸನ್ ತಥಾ ಶಹರೀ ಕಾರ್ಯ ಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಕರ್ ರಹೇ ಹೇ ನಿಖಿಲ್ ಸಿಂಗ್.
5: ನಮಸ್ಕಾರ, ಬಹುತ್ ಬಹುತ್ ಸ್ವಾಗತ ಹೇ ಆಪ್ ಸಭಿ ಕಾ ಹಮಾರೇ ಇಸ್ ವಿಶೇಷ ಕಾರ್ಯಕ್ರಮ ಮೇ. ಮೈ ಹೂ ನಿಖಿಲ್ ಸಿಂಗ್. 12 ವರ್ಷ ಇತಿಹಾಸ ಕೆ ಪನ್ನೋ ಮೇ ಯೇ ಏಕ್ ಛೋಟಾ ಸಾ ಅಧ್ಯಾಯ ಲಗ್ ಸಕ್ತಾ ಹೈ, ಲೇಕಿನ್ ಅಗರ್ ಆಪ್ ಕಿಸಿ ರಾಷ್ಟ್ರ ಕಿ ಜೀವನ ಯಾತ್ರಾ ಕಿ ಬಾತ್ ಕರೆಂಗೇ ಔರ್ ಖಾಸ್ ತೌರ್ ಪರ್ ಅಗರ್ ಭಾರತ್ ಕಿ ಆಜಾದಿ ಕೆ ಬಾದ್ ಸೇ ಜೀವನ ಯಾತ್ರಾ ಕಿ ಬಾತ್ ಕರೇ ತೋ ಯೇ ಏಕ್ ಬೇಹದ್ ಮಹತ್ವಪೂರ್ಣ ಪಡಾವ್ ಮೇ ತಬ್ದೀಲ್ ಹೋ ಚುಕಾ ಹೈ. ಏಕ್ ಐಸಾ ಪಡಾವ್ ಜಹಾಂ ಸಪ್ನೆ ಸಂಕಲ್ಪ ಮೇ ಬದಲ್ತೇ ಹೈ ಔರ್ ಸಂಕಲ್ಪ ಬದಲಾವ್ ಕಾ ವಾಹಕ್ ಬನ್ತಾ ಹೈ, ಬದಲಾವ್ ಕಿ ಏಕ್ ನಯೀ ತಸ್ವೀರ್ ಗಢ್ತಾ ಹೈ. ಪಿಛ್ಲೇ ಏಕ್ ದಶಕ್ ಮೇ ಯಾ ಉಸ್ಸೇ ಥೋಡೇ ಸೇ ಜ್ಯಾದಾ ವಕ್ತ್ ಮೇ ಅಗರ್ ಹಮ್ ಬಾತ್ ಕರೇ ತೋ ಯೇ ಜೋ ಬದಲಾವ್ ಹೈ ಇಸ್ಕೋ ಬಹುತ್ ತೇಜ್ ಗತಿ ಸೇ ಹಮ್ನೇ ದೇಖಾ ಹೈ, ಮಹಸೂಸ್ ಕಿಯಾ ಹೈ ಔರ್ ಬದಲಾವ್ ಕೆ ಮಾಯನೆ ಬದಲ್ತೆ ಭೀ ದೇಖೇ ಹೈ. ಔರ್ ಅಬ್ ಹಮ್ ಇನ್ ಬದಲಾವ್ ಕೆ ಅಗರ್ ಮಹತ್ವಪೂರ್ಣ ತತ್ವೋ ಕಿ ಬಾತ್ ಕರೇ ತೋ ಘರ್, ಶಹರ್ ಔರ್

ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.